0: வந்தே மாதரம்.
1: சுஜலாம் சுஃபலாம் மலயஜ சீதலாம்.

सुमधुरभा

ಶುಭೋದಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಇಂದು 2026ನೇ ಇಸ್ವಿ ಆಗಸ್ಟ್ ತಿಂಗಳ 9ನೇ ತಾರೀಕು ಭಾನುವಾರ. ಸಮಯ 5:58:41. ನಮ್ಮೆಲ್ಲ ಕೇಳುಗರಿಗೂ ಸವಿತಾ ಕೋಲ್ವಿಕರಳ ವಂದನೆಗಳು ಹಾಗೂ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ.

ಆಕಾಶವಾಣಿ ಕಾರವಾರ. ಸಮಯ 6:10 ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಕರುನಾಳುಬ ಬೆಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಖರ್ಜಗಿ. 6:15 ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ರೈತರಿಗೆ ಸಲಹೆ. 6:40 ಗಾನಸುದೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. ಏಳು 15 ಭಾವಗೀತೆಗಳು, 7:45 ಚಿತ್ರಗೀತೆಗಳು ಪ್ರಸಾರವಾಗುವವು. 8:30 ಪ್ರಾಯೋಜಿತ ಕಾರ್ಯಕ್ರಮ. 8:45 ಚಿತ್ರಗೀತೆ. ಇಂದು ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಹತ್ತೊಂಬತ್ತು ಗಂಟೆ ಐದು ನಿಮಿಷಕ್ಕೆ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದು ಬೆಳಿಗ್ಗೆ ಹತ್ತು ಗಂಟೆ ಎರಡು ನಿಮಿಷದಿಂದ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾವನೆಗಳ ಆರೈಕೆ ಒತ್ತಡ ಮುಕ್ತ ಜೀವನದ ಕೀಲಿಕೈ ಈ ಕುರಿತು ಡಾ ಸರಸ್ವತಿ ಹೆಗಡೆಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಪೂರ್ಣಿಮಾ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ. ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿರ್ಎಂಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಎಎಸ್ ಶಂಕರನಾರಾಯಣ. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ರಸಮಂಜರಿ ಕಾರ್ಯಕ್ರಮ. ಇಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

5 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು, 6 ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ. ಇಂದು ಸಂಜೆ 6 ಗಂಟೆ 50 ನಿಮಿಷಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳುವಿರಿ. ಭಾಗವತರು ರಾಮ, ಸಾಲ್ಯಾನ್ ಮಂಗಲಪಾಡಿ, ಮದಳೆ ಜಗದೀಶ್ ಮಂಗಲಪಾಡಿ, ಚಂಡೆ ಕೃಷ್ಣ ಮಂಗಲಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಚತೋಟ. ನಂತರ ಆರೋಗ್ಯ ಮತ್ತು ಕೃಷಿ ಮಾಹಿತಿ ಕೇಳುವಿರಿ. ಏಳು ಗಂಟೆ 45 ನಿಮಿಷಕ್ಕೆ ಬಸವಣ್ಣನ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮಖಂಡಿ. 8 ಗಂಟೆಗೆ ಸಿರಿಗಂಧ, 8 ಗಂಟೆ 30 ನಿಮಿಷಕ್ಕೆ ಭಾವಗೀತೆಗಳು, 9 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ರಾಷ್ಟೀಯ ರೂಪಕ, ರಾತ್ರಿ 10 ಗಂಟೆಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ್ ಮೋಹನ್ ಅವರ ಕರ್ನಾಟಕ ಹಾಡುಗಾರಿಕೆ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ, ಸಮಯ 6 ಗಂಟೆ 5 ನಿಮಿಷಗಳಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಧಾರವಾಡ.
1: ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ಎಸ್ಬಿಐ ಗೃಹ ಸಾಲದೊಂದಿಗೆ
2: ಅತ್ಯಂತ ಕಡಿಮೆ ಬಡ್ಡಿ ದರ,
1: ಪ್ರೊಸೆಸಿಂಗ್ ಚಾರ್ಜಸ್ ನಲ್ಲಿ ವಿನಾಯಿತಿ,
2: ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಸಬ್ಸಿಡಿ.
1: ಬೇರೆ ಬ್ಯಾಂಕಿನಿಂದ ನಿಮ್ಮ ಗೃಹ ಸಾಲಗಳನ್ನು ವರ್ಗಾಯಿಸಿಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಎಸ್ಬಿಐ ಶಾಖೆಗೆ ಇಂದೇ ಭೇಟಿ ಕೊಡಿ.
3: ನಾನು ಒಂದ್ಸಲ ಬ್ಯಾಂಕಾಕ್ ಇಂದ ಬರಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತು. ಏರ್ಪೋರ್ಟ್ ಇಂದ ಮನೆಗೆ ಬರ್ತಾ ಇದ್ದೆ. ರಾತ್ರಿ ಅಷ್ಟು ಜನ ಇರಲಿಲ್ಲ ರಸ್ತೆ ಮೇಲೆ. ಒಬ್ಬ ಮೋಟರ್ ಸೈಕಲ್ ಮೇಲೆ ಬರುವಂಥ ಹುಡುಗ ನನ್ನ ಕಾರನ್ನು ದಾಟ್ಕೊಂಡು ಮುಂದೆ ಹೋದ. ಹೋದವನು ಹೋ ಅಂತ ಕಿರಿಚ್ಕೊಂಡು ದಪ್ಪ ಅಂತ ಬಿದ್ದ ಮೇಲಕ್ಕೆ ಹೋಗಿ. ನನಗೆ ಗಾಬರಿ, ಅಯ್ಯೋ ಪಾಪ ಹುಡುಗನಿಗೇನಾಯ್ತು ನೋಡ್ರಿ, ನನ್ನ ಕಾರ್ ಅವನ ಮೇಲೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ನಮ್ಮ ಡ್ರೈವರ್ ಸೈಡ್ ಇತ್ತು ಹೊಂಡ, ಏನಾಗಲಿಲ್ಲ. ನೋಡಿದರೆ ಏನಾಗಿದೆ ಗೊತ್ತಾ, ಅಗಲ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಹಾಕಬೇಕು ಅಂತ ಹೋಗಿದ್ದಾರೆ, ಅಗದಿದ್ದಾರೆ, ಏನೂ ಮಾಡಿಲ್ಲ, ಸುಮ್ಮನೆ ಒಂದು ಅಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ. ಯಾರೇ ಕಾಣಿಸುತ್ತೆ ಸ್ವಾಮಿ, ರಾತ್ರಿ 12 ಗಂಟೆ ಕಲ್ಲದು. ಆ ಹುಡುಗ ಹೋಗಿ ಕಲ್ಲಿಗೆ ಹೊಡೆದು ಮೇಲೆ ಹಾರಿ ತಪ್ಪಂತ ಬಿದ್ದ, ಪೆಟ್ಟಾಗಿತ್ತು. ನನ್ನ ಕಾರಲ್ಲೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕಬೇಕು ಅಂತ ಹೊರಟೆ, ಅಲ್ಲೇ ಪೊಲೀಸ್ ನಿಂತಿದ್ದ. ಅದು ಏನಪ್ಪ ನೀನು ಅಲ್ಲೊಂದು ಕಲ್ಲು ಇಟ್ಟಿದ್ದೀರಿ, ಒಂದು ಲೈಟ್ ಆದರೂ ಹಾಕಬೇಡ್ವಾ, ಒಂದು ರಿಫ್ಲೆಕ್ಟರ್ ಟೇಪ್ ಆದರೂ ಹಾಕಬೇಕಲ್ಲ, ಯಾರಿಗೆ ಗೊತ್ತಾಗತ್ತೆ, ಪೆಟ್ಟಾಗ್ತಿತ್ತಲ್ಲ ಹುಡುಗನಿಗೆ ಅಂದೆ. ಸಾಯಲಿ ಬಿಡಿ ಸರ್, ದಿನಕ್ಕೆ

0: ಜನ ಬೀಳ್ತಾರೆ ಅಂದ. ನನಗೆ ಎದೆ ಗುಂಡು ಹೊಡೆದಂಗಾಯ್ತು. ಏನಪ್ಪ ಇದು? ಅವನು ಕೇಳಿದೆ, ಅಲ್ಲಪ್ಪ ಹುಡುಗ ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದೆ ಅಂತ. ಏನು ಮಾಡೋಕ್ಕಾಗ್ತದೆ ಸರ್ ಅಂದ. ತಕ್ಷಣ ನನಗೆ ನೆನಪಾದದ್ದು, ಒಂದು ವರ್ಷದ ಹಿಂದೆ ನ್ಯೂಯಾರ್ಕಲ್ಲಿ ನನಗಾದಂಥದ್ದು. ನಾನು ಪ್ರತಿ ವರ್ಷ ಹೋದಾಗ ಅಲ್ಲೊಂದು 8 ದಿವಸ ಇರ್ತೀನಿ ಒಂದು ಕಡೆ, ಪಾಠ ಮಾಡೋದಿರುತ್ತೆ. ಅಲ್ಲೊಂದು ಮನೆ ಇದ್ದಾವೆ, ಒಂದು 8 ಮನೆಗಳಿದ್ದಾವೆ, ಮೇಲೆ ಅತಿಥಿ ಗೃಹ ಅದು. ಅಲ್ಲೊಬ್ಬ ಹುಡುಗ ಇದ್ದಾನೆ, ಅಮೇರಿಕನ್ ಡಾಕ್ಟರ್ ಇದ್ದಾನೆ. ಅವನಿಗೇನು ಭಾರತೀಯ ಸಂಸ್ಕೃತಿ ಬಗ್ಗೆ ಆಸಕ್ತಿ ಅಂತ ದಿನ ನನ್ನ ಜೊತೆ ಊಟಕ್ಕೆ ಕೂಡ್ತಾನೆ ರಾತ್ರಿ. ಒಂದು ದಿವಸ ಊಟಕ್ಕೆ ಬರಲಿಲ್ಲ, ಮರುದಿನ ಯಾಕೋ ಡಾಕ್ಟರ್ ಬರಲಿಲ್ಲಲ್ಲ ಅಂತ ನಾನು ವಾಕಿಂಗ್ ಹೊರಟಾಗ ಅವನು ಬಂದ. ಮೊದಲೇ ಕೆಂಪು ಮುಖ, ನಿದ್ದೆ ಇಲ್ಲ ಅನಿಸುತ್ತೆ, ಇನ್ನಷ್ಟು ಕೆಂಪಾಗಿಬಿಟ್ಟಿದೆ ಮುಖ ಎಲ್ಲ. ಕಾರಿನ ಬಾಗಿಲು ಹಾಕಿ ಬಂದ. ಯಾಕಪ್ಪ ಊಟಕ್ಕೆ ಬರಲಿಲ್ಲ ರಾತ್ರಿ ನಿನ್ನೆ ಅಂತಂದೆ. ತುಂಬ ಕೆಲಸ ಆಯಿತು ಸರ್ ನಿನ್ನೆ ಬರೋಕ್ಕಾಗಲಿಲ್ಲ ಅಂದ. ಏನಾಯಿತು? ಹೇಳಿದ, ನಾನು ಆಸ್ಪತ್ರೆಯಿಂದ ಹೊರಡು ಹೊತ್ತಿಗೆ ಒಬ್ಬ ಹೆಣ್ಮಗಳು ಡೆಲಿವರಿಗೆ ಬಂದಳು, ಇರೋದೇ 18 ವರ್ಷ ಆಕೆಗೆ. ಒಟ್ಟು ಹುಡುಗಿ ತಾನೇ, ಮೊದಲನೇ ಡೆಲಿವರಿ ಆಕೆಗೆ, 18ನೇ ವರ್ಷ ಹುಡುಗಿ ಆಕೆ, ಮೊದಲೇ ಡೆಲಿವರಿ, ಪ್ರಿಮ್ಯಾಚೂರ್, 7 ತಿಂಗಳಿಗೆ ನೋವು ಶುರು ಆಗಿಬಿಟ್ಟಿದೆ. ಕರ್ಕೊಂಬಂದಿದ್ದಾರೆ, ಪರೀಕ್ಷೆ ಮಾಡಿದ್ರೆ ಬ್ರೀಚ್ ಕೇಸ್ ಅದು, ಮಗು ಪೊಸಿಷನ್ ಸರಿ ಇಲ್ಲ, ಅಡ್ಡ ಕೂತ್ಕೊಂಡ್ಬಿಟ್ಟಿದೆ. ಏನು ಮಾಡೋದು? ಇಷ್ಟೆಲ್ಲ ಕಾಂಪ್ಲಿಕೇಶನ್, ಆಪರೇಷನ್ ಮಾಡಿ ಮಗುನ ತೆಗೆದ್ರಂತೆ. ಆ ಮಗು ಹೃದಯದಲ್ಲಿ ಒಂದು ತೂತಿದೆ. ಅಯ್ಯೋ ಕತೆ, ಏನು ಮಾಡೋದು? ಅವ್ನು ಹೇಳ್ದೆ, ನಮ್ಮಲ್ಲಿ ಅದಕ್ಕೆ ಔಷಧಿ ಇರಲಿಲ್ಲ, ನಾ ಮಗುನ ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಮಗು ಹೃದಯಕ್ಕೆ ಆಪರೇಷನ್ ಮಾಡಿಸಿ ಕರ್ಕೊಂಬಂದಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಬಂದೆ, ಈ ನೋಡಿ ಅಮ್ಮ ಮಗಳು ಚೆನ್ನಾಗಿದ್ದಾರೆ ಅಂತ ನಕ್ಕ. ನಾನಂದೆ, ಅಲ್ಲಪ್ಪ ಎಷ್ಟು ಕಷ್ಟಪಟ್ಟಿಯಲ್ಲೋ ನೀನು ಅಂದೆ. ಅವನು ತಕ್ಷಣ ಏನು ಹೇಳಬೇಕು ಗೊತ್ತಾ? ಒಂದೇ ಮಾತಲ್ಲಿ ಹೇಳ್ದ, ಯಾರಿಗೆ ಗೊತ್ತು ಸರ್ ಈ ಮಗು ನಾಳೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದಲ್ಲ ಅಂದ. ನನಗಿದು ದಂಗು ಬಡಿಸ್ಬಿಡುತ್ತೆ. ಅಷ್ಟೆಲ್ಲ ಕಷ್ಟದಲ್ಲಿ ಹುಟ್ಟಿದಂಥ ಮಗು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆ ಆ ಡಾಕ್ಟರಿಗಿದೆ. ಇಲ್ಲಿ 24 ವರ್ಷ ಹುಡುಗ ಹಾರಿ ಬಿದ್ದರೆ ಸಾಯಲಿ ಬಿಡಿ ಸರ್, ನಮಗೇನು ಮಾಡೋದು ತೊಗೊಂಡು ಅಂತೀವಲ್ಲ. ಜೀವದ ಬೆಲೆನೇ ಇಲ್ವೋ ನಮಗೆ? ಎಲ್ಲಿವರೆಗೂ ನಮಗೆ ಜೀವದ ಬೆಲೆ ಇಲ್ವೋ, ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅರ್ಥ. ಯಾವುದೇ ತೊಂದರೆ ಇರುವಂಥ ಜೀವಕ್ಕೆ ನಮ್ಮ ಕರುಣೆ ಸಹಕಾರ ಸಲ್ಲಬೇಕಾದದ್ದೇ.
1: ಕರುಣಾಳು ಬಾ ಬೆಳಕೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 MHz. ಸಮಯ 6:15 ಇನ್ನು ಮುಂದೆ ಭಕ್ತಿಗೀತೆಗಳು ಪ್ರಸಾರವಾಗುವವು. ರುಂಡಗಾನದಲ್ಲಿ ಕೇಳಿ ಕನಕದಾಸರ ಕೃತಿ.

0: ಆಕಾಶವಾಣಿ ಈಗ ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ.
1: ಆತ್ಮವಿಶ್ವಾಸ ನಮ್ಮ ದೇಹದಲ್ಲಿರುವ ಆತ್ಮದ ಮೇಲೆ ಇರುವ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಇವತ್ತಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಎಂದರೆ ನನ್ನ ಸಾಮರ್ಥ್ಯದ ಮೇಲೆ ನನಗಿರುವ ನಂಬಿಕೆ ಅಥವಾ ನನ್ನ ಮೇಲೆ ನನಗಿರುವ ನಂಬಿಕೆ ಎಂದೇ ಹೇಳಬಹುದು. ನಾವು ಇವತ್ತು ಏನಾದರೂ ಸಾಧಿಸುತ್ತೇವೆ ಅಂದುಕೊಂಡರೆ ಅದು ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಮೊದಲು ಬೇಕಾದದ್ದು ಆತ್ಮಜ್ಞಾನ, ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರ್ಥ. ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ 100 ಬಾರಿ ಸೋತಿದ್ದರೇನಂತೆ ಮತ್ತೆ ಪ್ರಯತ್ನಿಸುವ ಆತ್ಮವಿಶ್ವಾಸ ಇದ್ದರೆ ಗೆಲುವು ಖಚಿತ. ಥಾಮಸ್ ಆಲ್ವಾ ಎಡಿಸನ್ ಎಂಬ ವಿಜ್ಞಾನಿ 1000 ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕಾದರು. ಅದು ಅವರಲ್ಲಿದ್ದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯವಾಯಿತು. ಮನುಷ್ಯ ತನ್ನ ವ್ಯಕ್ತಿತ್ವಗಳನ್ನು ಹೊಸ ಆಯಾಮದಲ್ಲಿ ರೂಪಿಸಿಕೊಳ್ಳುವುದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದರತ್ತ ಆಸಕ್ತಿ ಕಾಳಜಿ ವಹಿಸಬೇಕು. ಒಬ್ಬ ಗುರು ಅಶಕ್ತನನ್ನು ಶಕ್ತನಾಗಿಸಬಲ್ಲ. ಅದು ಅವನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಆತ್ಮವಿಶ್ವಾಸ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾವುದಾದರೂ ಕಷ್ಟದ ಸಂದರ್ಭದಲ್ಲೂ ಬರಬಹುದು. ಜೀವನದಲ್ಲಿ 100 ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನಸ್ಸು ಕಿವಿಯನ್ನು ತೆರೆದು ಅವುಗಳನ್ನು ಆಲಿಸಬೇಕು. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಆಲೋಚನೆ ಬಂದಾಗ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಪ್ರಾಮಾಣಿಕವಾಗಿ ಒಳ್ಳೆ ಮನಸ್ಸಿನಿಂದಲೇ ಆರಂಭಿಸುತ್ತೇವೆ. ಆದರೆ ಹೊಂದಿಕೊಳ್ಳದ ಪರಿಸ್ಥಿತಿಯಲ್ಲಿ ನಮ್ಮ ಕಲ್ಪನೆಗೆ ಪ್ರತಿಕೂಲವಾಗಿ ವಿಫಲತೆಯನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾಗುತ್ತದೆ. ಅಂತಹ ಸಂದರ್ಭದಲ್ಲಿ

0: ಮಾನಸಿಕವಾಗಿ ಕುಗ್ಗಿ ಇನ್ನು ಮುಂದೆ ಕೆಲಸಕ್ಕೆ ಬಾರದವರೆಂಬ ಆಲೋಚನೆಯಿಂದ ನಮ್ಮನ್ನು ನಾವೇ ನಿಂದಿಸಿಕೊಳ್ಳುತ್ತೇವೆ. ಯಾವಾಗ ಆತ್ಮನಿಂದನೆ ಪ್ರಾರಂಭವಾಗುತ್ತದೆಯೋ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಿದೆ ಎಂದೇ ತಿಳಿಯಬೇಕು. ವಾಸ್ತವವಾಗಿ ನಕಾರಾತ್ಮಕ ಆಲೋಚನೆ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯದ ಕುರಿತು ನಾವೇ ಕೀಳಾಗಿ ಅಂದಾಜಿಸಿಕೊಳ್ಳುವುದು. ಕೈಲಾಗದವರು ಅಸಮರ್ಥರೆಂದು ಹೊಂದಿಕೊಳ್ಳುವುದನ್ನು ಆತ್ಮ ನ್ಯೂನ್ಯತಾ ಭಾವ ಎಂದು ಕರೆಯುತ್ತಾರೆ. ಯಾರಲ್ಲಾದರೂ ಈ ಭಾವನೆ ಮೂಡಿದಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಉಂಟಾದಂತೆಯೇ ಸರಿ, ತನ್ನ ಕುರಿತು ತಾನೇ ಕೀಳಾಗಿ ಆಲೋಚಿಸುವಂತಹ ನಿಕೃಷ್ಟ ವಿಚಾರ ಮತ್ತೊಂದಿರದು. ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು, ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕೇ ಹೊರತು ಆತ್ಮನಿಂದನೆ ಕೆಲಸಕ್ಕೆ ಬಾರದು. ಜೀವನದ ಮೇಲೆ ಆಸೆ ಅನುರಾಗವನ್ನು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಆತ್ಮ ನ್ಯೂನ್ಯತಾ ಭಾವವನ್ನು ತೊಡೆದು ಹಾಕಬೇಕು. ಆತ್ಮ ನ್ಯೂನ್ಯತೆಯಿಂದ ಮುಕ್ತರಾಗಲು ದೃಢ ಪ್ರಯತ್ನ ಮಾಡದ ಹೊರತು ಮುಕ್ತಿ ಲಭಿಸದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಹೊಗಳಬೇಕು ಅನಿಸುತ್ತದೆ. ಆಗ ನಿಮ್ಮ ಮನಸ್ಸು ಬದಲಾಗಿ ಆತ್ಮವಿಶ್ವಾಸ ನವೋತ್ಸಾಹ ಮೂಡುತ್ತದೆ. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಗೌರವ ಬೆಳೆಯುತ್ತದೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮುಖದಲ್ಲಿ ಮೂಡುವ ಭಾವನೆಗಳು ಗೋಚರವಾಗುತ್ತವೆ. ಅದಕ್ಕೆ ಬಲ್ಲವರು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಎಂದಿದ್ದಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಯಾರು ಏನೂ ಮಾಡಲಾರರು ಎನ್ನುವುದು ನಿಜ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಬಾರದು. ತನ್ನ 53ನೇ ವರ್ಷದಲ್ಲಿ ಮಾರ್ಗರೆಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವುದಕ್ಕೆ ಯಾವುದು ಅಡ್ಡಿಯಲ್ಲ. ಅಡೆತಡೆಗಳನ್ನು ದಾಟಿ ಮುಂದುವರಿದ ದಿನವೇ ವ್ಯಕ್ತಿಗೆ ಜಯ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಆಗಿದ್ದರೂ ನಿಮ್ಮ ಆಲೋಚನೆ ಮಾತ್ರ ಯೌವನ ಹಂತದಲ್ಲೇ ಇರಬೇಕು. ಅದು ಗೆಲುವಿಗೆ ನಾಂದಿ. ನೀವು ಸರ್ವ ಸಮರ್ಥರೆಂಬ ಭಾವನೆ ನಿಮ್ಮಲ್ಲಿ ಉದ್ಭವಿಸಿದ ದಿನ ನಿಮ್ಮ ಸಾಮರ್ಥ್ಯ ನಿಜವಾಗಿಯೂ ದ್ವಿಗುಣಗೊಳ್ಳುತ್ತದೆ. ಪ್ರಪಂಚದಲ್ಲಿ ತನಗೊಂದು ಸ್ಥಾನ ಲಭಿಸುತ್ತದೆ ಎಂಬ ಭರವಸೆ ಉಂಟು ಮಾಡುವುದೇ ಆತ್ಮವಿಶ್ವಾಸಕ್ಕಿರುವ ಶಕ್ತಿ.
1: ಇದುವರೆಗೆ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಸಮಯ 6:35. ಈಗ ರೈತರಿಗೆ ಸಲಹೆ ಕೇಳುವಿರಿ.
3: ತರಕಾರಿ ಬೆಳೆಗಳಿಗೆ ಕೊಡುವಂತಹ ಗೊಬ್ಬರದ ಬಗ್ಗೆ ಹೇಳುವುದಿದ್ರೆ ಸಾವಯವ ಮೂಲದಿಂದ ಗೊಬ್ಬರ ಕೊಡುವಂತಹದ್ದು ಒಳ್ಳೆಯದು. ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ, ಜೈವಿಕ ಗೊಬ್ಬರ, ಬೂದಿ ಎಲುಬಿನ ಗೊಬ್ಬರ ಇವುಗಳನ್ನು ಬಳಸಬಹುದು. ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ಸಸ್ಯ ಬೆಳವಣಿಗೆ ಮತ್ತು ಬೇರು ಬೆಳವಣಿಗೆಗೆ ಬೇಕಾಗಿರುವಂತಹ ಸಾರಜನಕ ಮತ್ತು ರಂಜಕಯುಕ್ತ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ನಾವು ಬಳಕೆ ಮಾಡುವಂತಹ ಎರೆಗೊಬ್ಬರ ಮತ್ತು ಹಿಂಡಿ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ ಉತ್ತಮವಾಗಿರುತ್ತದೆ, ಆದರೆ ರಂಜಕದ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತದೆ, ಪೊಟ್ಯಾಷಿಯಂ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಈ ಕೊರತೆಯನ್ನು ನೀಗಿಸಬೇಕಿದ್ರೆ ರಂಜಕ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಇದನ್ನು ಪೂರೈಸುವುದಕ್ಕೆ ಪುಡಿ ರೂಪದ ಎಲುಬಿನ ಗೊಬ್ಬರವನ್ನು ಮಾಧ್ಯಮವಾಗಿ ನಾವು ಸೇರಿಸಬೇಕಾಗ್ತದೆ. ಎಲುಬಿನ ಗೊಬ್ಬರಗಳು 1 ಕಿಲೋ ಪ್ಯಾಕೆಟ್ನಿಂದ 50 ಕಿಲೋ ಪ್ಯಾಕೆಟ್ ತನಕ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತದೆ. ಇದು ನೈಸರ್ಗಿಕವಾದಂತಹ ಮೂಲವಾಗಿದ್ದು ಶುದ್ಧೀಕರಿಸಲ್ಪಟ್ಟಿರುತ್ತದೆ. ಪೊಟ್ಯಾಷಿಯಂ ಗೊಬ್ಬರ ಯಾವಾಗಲೂ ಸಸ್ಯವು ಹೂ ಬಿಡುವ ಹಂತದಿಂದ ನಂತರ ಫಸಲು ಕಟಾವು ಮಾಡುವ ತನಕ ಅಧಿಕ ಪ್ರಮಾಣದಲ್ಲಿ ಬೇಕಾಗ್ತದೆ. ಹಾಗೆಂದು ಎಳೆಯ ಗಿಡಗಳಿದ್ದಾಗಲೂ ಕೂಡ ಇವುಗಳ ಅವಶ್ಯಕತೆ ಇರುತ್ತದೆ. ಅದು ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ನಾವು ಬಳಸುವಂತಹ ಮಾಧ್ಯಮದಲ್ಲಿ ಇದನ್ನು ಪಡೆಯಬಹುದು. ಹೂ ಬಿಡುವ ಹಂತದಿಂದ ಪೊಟ್ಯಾಷಿಯಂ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ. ಕಾಯಿಯ ಬೆಳವಣಿಗೆ ಉತ್ತಮವಾಗಿ ರುಚಿಯೂ ಕೂಡ ಬರುತ್ತದೆ. ಸಾರಜನಕವು ಅತಿಯಾಗಿ ಸೊಕ್ಕಿದ ಗಿಡಗಳು ಫಸಲು ಸಪ್ಪೆ ಸಪ್ಪೆ ಆಗಿರುತ್ತದೆ. ತರಕಾರಿಗಳಿಗೆ ಬೂದಿಯನ್ನ ಯಥೇಚ್ಛವಾಗಿ ಈ ಹಿಂದೆ ಬಳಕೆ ಮಾಡ್ತಾ ಇದ್ರು. ಈ ಕಾರಣದಿಂದ ಅದಕ್ಕೆ ಪೊಟ್ಯಾಷಿಯಂ ಗೊಬ್ಬರದ ಕೊರತೆಯಾಗ್ತಾ ಇರಲಿಲ್ಲ. ಪೊಟ್ಯಾಷಿಯಂ ಗೊಬ್ಬರ ಕೊರತೆಯುಂಟಾದಾಗ ತರಕಾರಿಗಳು ರುಚಿ ಇರುವುದಿಲ್ಲ, ಹೆಚ್ಚು ಸಮಯ ಸಂಗ್ರಹಿಸಿ ಇಡುವುದಕ್ಕೆ ಆಗುವುದಿಲ್ಲ. ಬಸಳೆ, ಹರಿವೆ ಮುಂತಾದ ಸೊಪ್ಪಿನ ತರಕಾರಿಗಳಿಗೂ ಪೊಟ್ಯಾಷಿಯಂ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಇದನ್ನು ಒದಗಿಸಿದರೆ ಮಾತ್ರ ಉತ್ತಮವಾದಂತಹ ರುಚಿ

0: ಇರ್ತದೆ. ಕೆಲವರ ಮನೆಯ ಬಸಳೆ ಸೊಪ್ಪು, ಹರಿವೆ ಸೊಪ್ಪು ಹಿಟ್ಟು ಹಿಟ್ಟಾಗಿ ರುಚಿ ಇದ್ರೆ ಮತ್ತೆ ಕೆಲವು ಕಡೆ ಸಪ್ಪೆಯಾಗಿ ಒಗರು ರುಚಿಯಿಂದ ಕೂಡಿರ್ತದೆ. ಉತ್ತಮ ರುಚಿ ಬೇಕು ಅಂತಂದ್ರೆ ಪೊಟ್ಯಾಷಿಯಂ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಕು. ಕೆಲವೊಮ್ಮೆ ಎಲ್ಲಾ ಸಾವಯವ ಗೊಬ್ಬರಗಳನ್ನು ಕೊಟ್ಟರೂ ಕೂಡ ಸಸ್ಯದ ಬೆಳವಣಿಗೆ ಉತ್ತಮವಾಗಿರುವುದಿಲ್ಲ ಅಥವಾ ಕಾಯಿ ಬಿಡುವಿಕೆಯ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಈ ಸಮಯದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದಾಗಬಹುದು. ಸಾವಯವ ಗೊಬ್ಬರಕ್ಕಿಂತ ರಾಸಾಯನಿಕ ಗೊಬ್ಬರದ ಫಲಿತಾಂಶ ಹೆಚ್ಚು ತ್ವರಿತವಾಗಿರ್ತವೆ. ರಾಸಾಯನಿಕ ಗೊಬ್ಬರಗಳನ್ನು ಬುಡದ ಮಾಧ್ಯಮಕ್ಕೆ ಹಾಕುವಾಗ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇರ್ತದೆ. ಇದರ ಬದಲಿಗೆ ಎಲೆಗಳಿಗೆ ಸಿಂಪರಣೆ ಮೂಲಕವೂ ಕೂಡ ಕೊಡಬಹುದು. ಹೀಗೆ ಕೊಡುವಾಗ ತೀರಾ ಅಲ್ಪ ಪ್ರಮಾಣದಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಯಾವುದೇ ಶೇಷವೂ ಕೂಡ ಉಳಿದುಕೊಳ್ಳುವುದಿಲ್ಲ. ಸಸ್ಯ ಬೆಳವಣಿಗೆಯ ಹಂತದಿಂದ ಆರಂಭಿಸಿಕೊಂಡು ಬೆಳೆ ಮಾಗುವ ತನಕ ಸಾರಜನಕ, ರಂಜಕ ಒಳಗೊಂಡಿರುವಂತಹ ಗೊಬ್ಬರ ಮತ್ತು ಪೊಟ್ಯಾಷಿಯಂ ಸತ್ವ ಇರುವಂತಹ ಗೊಬ್ಬರವನ್ನು ಶೇಕಡ 2 ಪ್ರಮಾಣದಲ್ಲಿ ದ್ರವ ರೂಪದಲ್ಲಿ ಬುಡಕ್ಕೆ ಹಾಕಬಹುದು ಅಥವಾ ಸಿಂಪರಣೆಗೆ ಬಳಸಬಹುದು. ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳು ಇದಕ್ಕೆ ಸೂಕ್ತವಾಗಿರುತ್ತವೆ. ಈ ಪ್ರಮಾಣದಲ್ಲಿ ನೀಡಿದ್ದು ಸಸ್ಯಗಳಿಗೆ ಉಳಿಕೆಯಾಗಲಾರದು. ಯಾವಾಗಲೂ ಕುಂಡ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆಸಿರುವಂತಹ ತರಕಾರಿ ಸಸ್ಯಗಳಿಗೆ ಆಗಾಗ ಗೊಬ್ಬರವನ್ನು ನೀಡಬೇಕು, ಜೊತೆಗೆ ನೀರನ್ನು ಕೂಡ ಕೊಡ್ತಾ ಇರಬೇಕು.
1: ಇದುವರೆಗೆ ರೈತರ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಸಮಯ 6:40. ಈಗ ಗಾನ ಸುದ್ದಿಯಲ್ಲಿ ಭಕ್ತಿಗೀತೆಗಳು ಪ್ರಸಾರವಾಗುವವು. ಆರಂಭದಲ್ಲಿ ಕೇಳಿ ಬಸವಣ್ಣನವರ ವಚನ, ಗಾಯಕಿ ದಿವ್ಯಾ.

ಇದುವರೆಗೆ ಗಾನ ಸುಧೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಪ್ರಸಾರವಾಗುವುದು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಾದ್ದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.

0: ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002 ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೇಯ್ದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021 ತಿದ್ದುಪಡಿಯ ಪರಿಣಾಮ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರ ಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ

0: ರೈತರು ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
1: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
5: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬಳಸುತ್ತೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್

0: ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡ್ನಲ್ಲಿ ಈಗಾಗಲೇ ಬಿಟೆಕ್ ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಷನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
1: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜಯ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ ಜೆಎಸ್ಡಬ್ಲ್ಯೂ ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಕಾರವಾರ ಸಮಯ 7:16:03. ಈಗ ಭಾವಗೀತೆಗಳನ್ನು ಕೇಳುವಿರಿ. ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳಿ ಡಾ ಎಂ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿಸಿರುವ ಗೀತೆ.

ಆತ್ಮೀಯ ಕೇಳುಗರೇ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ,
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.
2: ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನ ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು.

0: ಬೆಳೆತಿರುವಂತಹ ಭಾರತ ಕೋಟ್ ಡಿಐವನೆ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಾಮ್ಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನ ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026 ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3 ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2 ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28 ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ದವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ದಿ, ಜೀವನ ಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9ನೇ ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು

0: ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ಧತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರೆಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017ರಲ್ಲಿ ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋರ್ಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ. ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಸಮಯ 7:45. ಈಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ರಾಜೇಶ್ ಅವರ ಧ್ವನಿಯಲ್ಲಿ ಜೋಡಿ ಹಕ್ಕಿ ಚಿತ್ರದ ಗೀತೆ. ಗೀತೆ ರಚಿಸಿ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: சாய் பால் கஜி ஹுளுக்கடி சாய் பால் உள்ளே கஜகர்ணா சாய் பால் கெசர் ஹுண்ணா
1: சாய் பால் 80 ವರ್ಷಗಳಿಂದ ನಿಮ್ಮ ஆரோக்கியದ ಶ್ರೇಯೋಭಿಲಾಷಿ சாய் பால்
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ ಎಷ್ಟು ಸುಲಭ ಸಿಕ್ಬಿದ್ರು
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ
5: ಚಿತ್ರ ನನ್ನ ಸೇಹುವೆ ಗಾಯಕರು ರಾಜೇಶ್ ಮತ್ತು ಚಿತ್ರ ಗೀತೆ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ

ಇದುವರೆಗೆ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

ಚಿತ್ರಗೀತೆ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೀಡುತ್ತ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೀಡುತ್ತ. ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ. ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ.

ಇಲ್ಲಿ ದೊಂಬನ ಉದಾಹರಣೆ. ಈ ದೊಂಬನ ಉದಾಹರಣೆಯನ್ನು ಕನ್ನಡ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ದೊಂಬ ಅನ್ನೋನು ಯಾವುದೋ ಒಂದು ಮಾಯದ ಒಂದು ಆವರಣವನ್ನು ಸೃಷ್ಟಿ ಮಾಡ್ತಾನೆ ಅಂಥೇಳಿ ಕುಮಾರವ್ಯಾಸ ಎಷ್ಟೋ ಕಡೆ ಹೇಳ್ತಾನೆ. ಆದರೆ ಇಲ್ಲಿ ದೊಂಬ ಎಂತಹ ಸಾಹಸಿ, ಎಂತಹ ಬದುಕಿನ ಅರ್ಥವನ್ನು ತಿಳಿದುಕೊಂಡ ವ್ಯಕ್ತಿ ಎನ್ನುವುದರ ಚಿತ್ರ ಇದೆ ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು ನೋಡಿ, ಹೇಗೆ ಎಕ್ಸಸೈಸ್ ಮಾಡ್ತಾನೆ ಅವನು. ಒಂದು ರೀತಿ ತಲೆ ಕೊಡವ ತಳೆದಿರಲು ದೊಂಬರವನು ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ, ಆಮೇಲೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಹಗ್ಗ ಉದ್ದ ಕಬ್ಬಿಣದ್ದಾಗ್ಬೋದು ನೂರಿಂಡೆ ಆಗ್ಬೋದು ಹಗ್ಗ, ಅದನ್ನು ಈ ಕಡೆ ಆ ಕಡೆ ಸಿಗಿಸಿರ್ತಾರೆ, ಮಧ್ಯದಲ್ಲಿ ನಡೀತಾನೆ. ಹಗ್ಗದ ಮೇಲೆ ನಡೆಯೋದೇ ಕಷ್ಟ ಆ ಎತ್ತರದಲ್ಲಿ. ಆ ಒಂದು ಕಡೆಯಲ್ಲಿ ಅವನು ತಲೆ ಅಲ್ಲಿ ಕೊಡ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಕತ್ತಿ, ಕತ್ತಿ ಆಗ್ಬೋದು ಕೋಲ್ ಆಗ್ಬೋದು ಬ್ಯಾಲೆನ್ಸ್ಗೋಸ್ಕರ ಅದರಲ್ಲಿ ಇಟ್ಕೊಳ್ಳೋದು. ಬಳುಕು ಹಗ್ಗ, ಇವನು ನಿಜವಾಗಿ ಕಲಾವಿದ. ತಲೆ ಕೊಡವ ತಳೆದಿರಲು, ಕೈ ಕತ್ತಿ ಪಿಡಿದಿರಲು, ಬಳುಕು

ಹಗ್ಗದ ಮೇಲೆ ತಾನ್ ಅಡಿಯನ್ನಿಡುತ್ತಾ. ಬಳುಕೋ ಹಗ್ಗ ಬೇರೆ, ನೀವು ನಿಂತ್ಕೊಳ್ಳಿ ಗೊತ್ತಾಗುತ್ತೆ, ಅಲ್ಲಿ 12 ಅಡಿ ಎತ್ತರದಲ್ಲಿರುತ್ತೆ, ಅದ್ರ ಮೇಲೆ ಹೇಗೆ ಅವ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಆದರೆ ಕೆಲಬಲದೆ ಬೀಳದೆ, ಬೀಳದೆ ಅನ್ನಲ್ಲ ಡಿ ವಿ ಜಿ ಅವರು, ಬೀಳದೆ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ. ಆ ಡೊಂಬ ಹೇಗೆ ನಡೀತಾನೆ, ದಟ್ ಈಸ್ ಎಷ್ಟು ವರ್ಷಗಳ ಸಾಧನೆಯಿಂದ ಬರುತ್ತೆ ಗೊತ್ತಾ ಅದು. ಅಭ್ಯಾಸ ಅನ್ನೋದು ಕೌಂತೇಯ ಅಂತ ಇದನ್ನೇ ಹೇಳೋದು ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಡೊಂಬನುಪಾಯ ಕಲೆಯೇ ಜೀವನ ಯೋಗ. ಅಂದರೆ ಬದುಕಿನಲ್ಲಿ ಬಂದ ಎಲ್ಲವುಗಳನ್ನು ಸ್ವೀಕರಿಸಿ ಬದುಕನ್ನು ಸಾಗಿಸೋ ಒಂದು ಡೊಂಬ ಇದನ್ನಲ್ಲ, ಅವನ ಉಪಾಯ ನಮಗಿರಬೇಕು. ಕಷ್ಟ ಸಾಧನೆ ಬಹಳ ಮುಖ್ಯ.

ಬಹುತರ್ಕ ಬಹುನೇಮ ಬೇಕಿಲ್ಲ. ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ. ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ.

0: ಅಂತರಿಕ್ಷಣೆ ಅಂತ ಈ ಪದ್ಯವನ್ನು ಕರಿಬಹುದು. ನಮ್ಮಲ್ಲೇ ನಾವು ನೋಡಿಕೊಂಡ್ರೆ ಒಳನೋಟ ಅಂತೂ ಕರೀತಾರೆ ಇದನ್ನು. ಒಳನೋಟಗಳಿಗೆ ತೋರಿಸೋದಿದೆಯಲ್ಲ, ಅದು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ಇದನ್ನು, ಎಷ್ಟೊಂದು ವಿದ್ಯೆ ಸಾಧಿಸಿದ್ದಾರೆ, ಎಮ್ ಎ ಮಾಡಿಕೊಂಡಿದ್ದಾನೆ, ಪಿ ಎಚ್ ಡಿ ಮಾಡಿಕೊಂಡಿದ್ದಾನೆ, ಎಲ್ಲ ಮಾಡಿದರೆ ಕೂಡ ತರ್ಕದಲ್ಲಿ ಪ್ರಸಿದ್ಧನಾಗಿರ್ತಾನೆ, ಬೇಕಾದಷ್ಟು ನಿಯಮಗಳಿದೆಯಲ್ಲ, ರೂಲ್ಸು ಎಲ್ಲ ತಿಳಿದಿರ್ತಾನೆ. ಆದರೆ ಬದುಕು ನಡೆಸೋದಕ್ಕೆ ಇಂಥ ಯಾವುದು ಬೇಕಾಗಿಲ್ಲ, ಅಥವಾ ಸಾಕಾಗೋದಿಲ್ಲ. ಸುಮ್ಮನೆ ಇದನ್ನು ಕಲ್ತುಬಿಟ್ರೆ ಸಾಕಾಗೋದಿಲ್ಲ. ಆದರೆ ಜೀವನ ಭಾರವನ್ನು ಹಗುರೆ ನೀಪ ಓಲ್ ಅಷ್ಟೇ ಅವ್ನು ಮಾಡಬೇಕಾದ್ದು ಬದುಕು. ಲೈಟ್ ಲಗೇಜ್ ಅಂತ ಕರೀತಾರಲ್ಲ, ಹೆಚ್ಚು ಸಾಮಾನು ಇಟ್ಕೊಂಡ್ರೆ ಟ್ರೈನಲ್ಲಿ ಕಷ್ಟ ಆಗುತ್ತೆ ಅಂತ ಅದರ್ಥ. ಹಾಗೆ ಯಾವ ಶಾಸ್ತ್ರಜ್ಞಾನವನ್ನೂ ಬಯಸದೆ ಇದ್ದರೂ ಕೂಡ ಅದನ್ನು ಗಮನಿಸದೆ ಬದುಕನ್ನು ಹಗುರವಾಗಿ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ, ಅದು ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು. ಅಂತಃಪರೀಕ್ಷೆ ಅನ್ನೋ ಒಳ್ಳೆಯ ಶಬ್ದ ಇದು. ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ತಾವ್ರು, ಸಹನೆ ಇರಬೇಕು, ಸಮಭಾವ ಇರಬೇಕು. ಯಾರಿಗೆ ಸಾಧ್ಯವಾಗುತ್ತೆ? ಕಾರಂತರು ಒಂದು ಕಾದಂಬರಿ ಒಳಗೆ ಜಂಬಣ್ಣ ಅವನ ವಿಚಾರ ಬರುತ್ತೆ. ಆಕ್ಸಿಡೆಂಟ್ ಒಳಗಾದಾಗ ಒಬ್ಬ ಪಾಪ ಕಾಲು ಮುರ್ಕೊಂಡು ಅವನು ಎಷ್ಟು ಸಮಾಧಾನ ಸ್ಥಿತಿಯಲ್ಲಿದ್ದ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ. ಇದು ರೆಟ್ರಾಸ್ಪೆಕ್ಷನ್ ಅಂತ ಕರಿಬಹುದು ಇದನ್ನು. ನಿಮ್ಮ ಆತ್ಮ ಹಿತವಾಗಬೇಕಾದ್ರೆ, ಹೊರಗಿನವ್ರಿಗಲ್ಲ ನಿಮ್ಮ ಅಂತರಂಗಕ್ಕೆ ಸಮಾಧಾನ ಆಗಬೇಕಾದ್ರೆ ಅಂತರಿಕ್ಷಣೆ ಅಗತ್ಯ. ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ, ಶಾಸ್ತ್ರಿ ತರದಿಂದ ಅಲ್ಲ. ಮುಂಕುತಿಮ್ಮ ಕಡೆಯಲ್ಲಿ ಹೇಳ್ತಾರಲ್ಲ ಡಿ ವಿ ಜಿಯವರು, ಆ ಭಾವ ಇಲ್ಲಿ ಬಂದಿದೆ. ವಿದ್ಯೆ ನಿಜವಾಗಿ ಸಹಾಯ ಮಾಡುತ್ತೆ, ಆದರೆ ಅದು ಅಗತ್ಯ ಇಲ್ಲ ಇಲ್ಲಿ. ಬದುಕನ್ನು ಹಗುರಗೊಳಿಸಬೇಕಾದ್ರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ

ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು.
1: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:00 ಆಗಲಿದೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಸುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂತೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂತೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟೆ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ. ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

0: ಆಕಾಶವಾಣಿ ಕಾರವಾರ. ಈಗ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮೆಲ್ಲ ಕೇಳುಗರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವವರು ನಾನು ಸವಿತಾ ಕೋಲ್ವೇಕರ್. ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ಟಿಡಿ ಕೋಡ್ 08382, ದೂರವಾಣಿ ಸಂಖ್ಯೆ 225345, ಹಾಗೆ ಮೊಬೈಲ್ ಸಂಖ್ಯೆ 9480249740. ಕರೆ ಮಾಡಿ ನಿಮ್ಮ ಇಷ್ಟದ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಹಾಡಬಹುದು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮೇಡಮ್, ನನ್ನ ಹೆಸರು ಟಿ ಪಿ ಚಂದ್ರಶೇಖರ್.
0: ನಮಸ್ತೆ, ಹೇಳಿ ಸರ್. ಹಾಸನ ಜಿಲ್ಲೆಯಿಂದ ಕರೆ ಮಾಡ್ತಿದ್ದೀರಿ. ಚಾ ಎಲ್ಲ ಆಯ್ತಾ? ಕಾಫಿ ಎಲ್ಲ ಆ ಕಡೆ ಜಾಸ್ತಿ? ಹೌದಾ? ಈಗ ಟೀ ಕಾಫಿ ಎಲ್ಲ ಕುಡಿದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಿರಿ ತಾವು. ಮೊದಲನೇ ಕರೆ ಸಿಕ್ಕಿದೆ. ಯಾವ ಗೀತೆಯನ್ನ ಹಾಡೋದಕ್ಕೆ ಇಷ್ಟಪಡ್ತಿದ್ದೀರಿ ತಾವು? ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಡಿ. ಭಾವಗೀತೆ, ಭಕ್ತಿ ಗೀತೆ, ಜನಪದ ಗೀತೆ,
1: ನಾನು
0: ಹೇಳಿ ಸರ್.
1: ಹೌದು,
0: ಹಾಡಿ ಅಣ್ಣ, ಹೇಳ್ತೀರಾ?
1: ಕನ್ನಡನಾಡಿನ ವೀರದ ಮನೆಯ ಗಂಡುಯ ನಾಡುವೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಹಿಡಿಲು ಕೆಚ್ಚದ ಒಪ್ಪಿನ ಕೋಟೆ, ಮದಿಸುವೆದರಿಯ ಮದವಾಗಿಸಿದ ಮದಕರಿ ನಾಯಕರಾಲಿದ ಕೋಟೆ, ಪುಣ್ಯ ಪುಣ್ಯ ಬೀಡು ಇದ್ದರು ಅರಸಿನ ಕನ್ನಡನಾಡಿನ ವೀರದ ಮನೆಯ ಗಂಡು ಭೂಮಿಯ ವೀರ ನಾರಿಯ
0: ಚೆನ್ನಾಗಿ ಹಾಡಿದ್ರಿ ಸರ್. ಇಲ್ಲ, ಖುಷಿ ಆಯ್ತು. ಕನ್ನಡ ನಾಡಿನ ಚರಿತ್ರೆ ಬಗ್ಗೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ.
1: ತೆಲಂಗಾಣ ಎಲ್ಲಾ ಪ್ರದೇಶ ಇದೆ.
0: ಹೌದು,
1: ಕರಾವಳಿ ಪ್ರದೇಶ ಇದೆ, ಮತ್ತೆ ಮಲೆನಾಡಿದೆ, ಎಲ್ಲ ಭೌಗೋಳಿಕ ಪ್ರದೇಶ ಚೆನ್ನಾಗಿದೆ. ಸುಂದರ.
0: ಹೌದು, ಸುಂದರವಾದಂತ ನಾಡು. ಹೌದು,
1: ದಕ್ಷಿಣದ ಕಾಶ್ಮೀರದಲ್ಲಿ
0: ಖುಷಿ ಆಗ್ತದಲ್ಲ ಅಂದ್ರೆ ನಮ್ಗೆ ನಮ್ ರಾಜ್ಯದಲ್ಲಿ ಎಲ್ಲಾ ತರದ ಪ್ರದೇಶಗಳನ್ನ ನೋಡಬಹುದು.
1: ಎಲ್ಲಾ ತರದ ಕರಾವಳಿ,
0: ಕರಾವಳಿ ಇದೆ, ಮಲೆನಾಡು ಇದೆ, ಬಯಲ್ಸೀಮೆ ಬಯಲ್ಸೀಮೆ ಇದೆ.
1: ನಿಮ್ ಕಡೆ ಸುಂದರ ಕರಾವಳಿ ಇದೆ.
0: ಹೌದು,
1: ಕಾರವಾರದ
0: ಮತ್ತೆ ಎಲ್ಲಾ ತರದ ಬೆಳೆಗಳನ್ನು ಕೂಡ ನಾವ್ ಎಲ್ಲಾ ಕಡೆ ಕಾಣಬಹುದು. ತಿಂಡಿಗಳನ್ನ ವಿಧ ವಿಧ. ಹೌದು
1: ಹೌದು
0: ಹೌದು,
1: ರಾಗಿ, ಜೋಳ ಎಲ್ಲಾ ಬೆಳೀತಾರೆ. ಎಲ್ಲಾ
0: ಹೌದು,
1: ಅದೇ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೀತಾರೆ.
0: ಹೌದು ಸರ್. ಈ ಸಲ ಏನೋ ಚಿತ್ರಗೀತೆಯನ್ನು ಹಾಡಿದ್ರಿ, ಮುಂದಿನ ಸಲ ಯಾವ ಗೀತೆಯನ್ನ ಹಾಡಬಹುದು ಅಂತ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ. ಹೌದು, ಅಡ್ಡಿಲ್ಲ ಸರ್. ನೀವು ಯಾವ್ದು ಗೀತೆಯನ್ನ ಚೆನ್ನಾಗಿ ಹಾಡಬಹುದು ಅದನ್ನ ಹಾಡಬಹುದು. ಈಗ ಕೂಡ ಚೆನ್ನಾಗಿ ಹಾಡಿದಿರಿ,
1: ಕರೆ ಮಾಡಿ,
0: ಖುಷಿ ಆಗ್ತದಲ್ಲ, ಒಂದು ಅವಕಾಶ ನಮ್ಗೆ. ಹೌದು,
1: ಕಾರ್ಯಕ್ರಮಕ್ಕೆ
0: ಕರೆ ಮಾಡ್ತಾ ಇರಿ. ಇದೇ ರೀತಿ ಧನ್ಯವಾದ ಸರ್,
1: ಧನ್ಯವಾದ.
0: ನಿಮ್ಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

0: ಹಲೋ ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.
1: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮೇಡಮ್.
0: ಇನ್ನೊಬ್ರು ಹಾಸನದಿಂದ. ಈಗ
1: ಸಿಕ್ಕಿದೆ, ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಮಾತಾಡ್ತಿರೋದು ಆಕಾಶವಾಣಿ ಕಾರವಾರದಲ್ಲಿ.
0: ಹೇಗಿದ್ದೀರಿ ಸರ್ ತಾವು?
1: ತುಂಬಾ ಚೆನ್ನಾಗಿದ್ದೀವಿ ಮೇಡಮ್.
0: ಖುಷಿ ಆಯ್ತು ತಮ್ಮ ಜೊತೆ
1: ಮಾತಾಡಿ. ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ. ನೀವು ಸಾಮಾನ್ಯ ಕೇಳ್ತಾ ಇದೀವಿ ನಾವು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ನೀವು ಕೇಳ್ತಾ ಇದೀರ ಅಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ ಸರ್. ಹೌದು. ಈಗ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹಾಡೋದಕ್ಕೆ ಇಷ್ಟಪಡ್ತೀರಿ ತಾವು ಸರ್?
1: ನಾನು ಮಾಡುವ
0: ಚಿತ್ರಗೀತೆಯನ್ನು ಹಾಡ್ತಾ ಇದ್ದೀರಿ. ಅಡಿಲ್ಲ ಸರ್, ಆಡಿ.
1: ಬಾಡುವಂತ ಹೂವೇ ಬಾಡುವ ಆಸೆಗೆ, ಹಾಡುವಂತ ಕೋಗಿಲೆ ಅಳುವ ಆಸೆಗೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ನಿಮೇಲೆ ಯಾರ ಯೋಗ್ಯ. ಬಾಳುವಂತ ಹೂವೇ ಬಾರುವ ಆಸೆಗೆ, ಹಾಡುವಂತ ಕೋಗಿಲೆ ಅಳುವಾಸೆ, ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿ ಕೂಡಬೇವು. ಬಾಳುವಂತು ಸಂತೆ ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆ ಪಡುವುದಂತೆ, ಅಂಕೆ ಇರದ ಮನಸ್ಸನ್ನು ದಂಡಿಸುವುದು ನ್ಯಾಯ, ಮೂಲ ದೇಹವ ಹಿಂಸಿಸುವುದು ಹೇಯ, ಸಣ್ಣ ಬಿರುಕು ಸಾಲದೆ ತುಂಬುದೋನಿ ಸ್ಥಳತೆನಲು, ಸಣ್ಣ ಅಳುಪು ಸಾಲದೆ ತುಂಬು ಬದುಕು ಬರಡಾದಲು. ಬಾಳುವಂತ ಹೂವೇ ಬಾಡುವ ಆಸೆಯೇಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ, ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ, ಇಲ್ಲಿ ಇಸಬೇಕು ಇದ್ದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣನಾಗಬೇಕು, ನಿನ್ನ ಹಳದಿ ಕಣ್ಣಲ್ಲಿ ಜಗವನೇಕೆ ನೀ ನೋಡುವೆ.
0: ಹಲೋ.
1: ಮನದ ಡೊಂಕು ಸಾಲದೆ ಜಗವನೇಕೆ ನೀ ದೂರುವೆ, ಬಾಳುವಂತ ಹೂವೇ ಬಾಡುವ ಆಸೆಯೇಕೆ. ಥ್ಯಾಂಕ್ ಯು ಮೇಡಮ್.
0: ಒಳ್ಳೆ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರಿ, ಸ್ಫೂರ್ತಿ ಕೊಡುವಂತ ಹಾಡು ಅಲ್ಲ?
1: ಹೌದು, 1993 ತೆರೆಕಂಡ ಚಿತ್ರ ಆಕಸ್ಮಿಕ ಚಿತ್ರದ್ದು. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್.
0: ಖುಷಿ ಆಯ್ತು ಸರ್ ಅವ್ರ ಗೀತೆಯನ್ನ ತಮ್ಮ ಧ್ವನಿಯಲ್ಲಿ ಕೇಳಿ.
1: ಹೌದು ಮೇಡಮ್, ಅಂದ್ರೆ ಸ್ಪಷ್ಟವಾಗಿ ಯಾಕೆ ಅಂತಂದ್ರೆ ಯಾವ್ದೇ

0: ಹಾಡುಗಳನ್ನು ಹಾಡಿಲ್ಲ. ಆಕಾಶವಾಣಿ ಕಾರವಾರದಲ್ಲಿ ಮೊದಲು ಬಾರಿ ಹಾಡಿದ್ದು.
1: ಈಗ ಪ್ರತಿ ಭಾನುವಾರ ಹಾಡ್ತೀರಿ ತಾವು ಸರ್? ಸರಿ, ಮಾಡ್ತಾ ಇದ್ದೀರಿ. ಬೇರೆ ಬೇರೆ ರೀತಿಯ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಈ ಸಲ ಚಿತ್ರಗೀತೆಯನ್ನು ಹಾಡಿದ್ರಿ, ಮೊನ್ನೆ ಸಲ ಭಾವಗೀತೆ ಆಗ್ಬಹುದು, ಭಕ್ತಿ ಗೀತೆ ಅಥವಾ ಜನಪದ ಗೀತೆ, ಯಾವ ಗೀತೆಯನ್ನು ಕೂಡ ಹಾಡ್ಬಹುದು ತಾವು?
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹೊರ ಜಿಲ್ಲೆಯಿಂದ ಮಾತಾಡ್ತಿರೋದು ನಮಗೂ ಖುಷಿ ತಂದಿದೆ ಮೇಡಮ್.
1: ನಮಗೂ ಖುಷಿ, ಹೊಸ ಹೊಸ ಕೇಳುಗರು ಸೇರ್ಪಡೆ ಆಗ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಹಲೋ
1: ಮೇಡಮ್.
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ.
0: ಹೆಸರೇನ್ ಹೇಳಿದ್ರಿ ಸರ್?
1: ಇವತ್ತು ರಾಜ್ಕುಮಾರ್.
0: ನೀವು ನಿಮ್ ಇಷ್ಟದ ಗೀತೆಯನ್ನ ಹಾಡುವಂತ ಕಾರ್ಯಕ್ರಮ, ರಾಜ್ಕುಮಾರ್ ಗೀತೆಯನ್ನ ನೀವೇ ಹಾಡ್ಬಿಡಿ ಅಲ್ಲ
1: ಹಂಗಲ್ರಿ ಮೇಡಮ್? ಆ ಸಿನಿಮಾದ ಒಂದು ಗೀತೆ ಇದೆ, ಆ ಗೀತೆ ನಮ್ಗೆ ಬಹಳ ಇಷ್ಟ ರೀ.
0: ಇದು ಸರ್ ಕರೆಗೊಂದು ಗೀತೆ ಅಲ್ಲ, ನೀವು ಯಾವ ಗೀತೆಯನ್ನ ಹಾಡ್ಬೋದು, ನಾವು ಯಾವ್ದು ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಆದ್ರೆ ನೀವು ರಾಜ್ಕುಮಾರ್ ಅವ್ರದ್ದು ಇಷ್ಟ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಒಂದು ಲೈನ್ ಹಾಡ್ತೀರಾ ರಾಜ್ಕುಮಾರ್ ಅವರ ಯಾವುದೇ ಚಿತ್ರದ ಗೀತೆಯನ್ನ ಆಗ್ಬೋದು. ಹಾಡಿ ಹಾಡಿ ಹಾಡಿ ಹಾಡಿ.
1: ನಿನ್ನೆ ನಗುವೆ ಅರುಣೋದಯವು ಈ ಮನೆಗೆ, ನಮ್ಮ ಈ ಮನೆಗೆ ನಿನ್ನ ನಗುವೆ ಚಂದ್ರೋದಯವು ನಮ್ಮ ಪಾಲಿಗೆ, ಬದುಕು ಒಂದು ಹೂವಿನ ಹಾಗೆ ನಗುತ್ತಾ ಬಾಸಲೇ ನಗುತ್ತಿರುವು, ದುರುದು ದುರು ದುರು ಹೊಸ ಲೋಕ ತೋರಿಸು. ಹಾಡಿ ಮೇಡಮ್.
0: ಖುಷಿ ಆಯ್ತು ಸರ್, ಖುಷಿ ಆಯ್ತಾ ತಮ್ಗೆ ರಾಜ್ಕುಮಾರ್ ಅವ್ರ ಗೀತೆಯನ್ನ ತಾವ್ ಹಾಡಿ? ಅಡ್ಡಿಲ್ಲ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಗೀತೆಯನ್ನ ಹಾಡಿದ್ದೀರಿ, ನಿಮ್ಗೋಸ್ಕರ ಒಂದು ಜನಪದ ಗೀತೆಯನ್ನ ನಾನು ಪ್ರಸಾರ ಮಾಡ್ತಾ ಇದ್ದೇನೆ ಈಗ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ?
1: ಕಾರವಾರದಿಂದ.
0: ಹಾ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಗೆ ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಿ ಕಾರ್ಯಕ್ರಮದಲ್ಲಿ?
1: ಸೌಂಡ್ ಎಕ್ಕೋ ಆಗ್ತಾ ಇದೆಯಲ್ಲ,
0: ಈಗ ಸರಿ ಕೇಳಿಸ್ತಾ ಇದೆಯಾ? ಹಲೋ,
1: ನಾನೊಂದು ಹಾಡ್ತಾ ಇದ್ದೀನಿ. ಯಾವ್ದು
0: ಹಾಡಿ?
1: ಸೌಂಡ್ ಭಾರಿ ಎಕ್ಕೋ
0: ಆಗ್ತಾ. ಕೇಳಿ, ಹಾಡಿ ಹಾಡಿ ಸರ್. ಈಗ
1: ಇತ್ತೀಚೆಗೆ ನೀಟ್ ಪರೀಕ್ಷೆ ಗೊಂದಲ ಆಯ್ತಲ್ಲ, ಗೊತ್ತಿದೆ ಎಷ್ಟೋ ಇದಾಯ್ತು, ವಿದ್ಯಾರ್ಥಿಗಳ ಹತ್ಯೆ ಆಯ್ತು. ಅಕ್ರೋಚ್ ಅಂತ ಇದ್ರ ಮೇಲಿಂದ ಒಂದು ಎರಡು ಸ್ಟಾಂಜ ಹಾಡ್ತಾ ಇದ್ದೀನಿ, ಆಯ್ತಾ?
0: ಹೇಳಿ ಸರ್.
1: ಜೀರಲೆ ಇದು ಜೀರಲೆ, ತರಲೆ ಇದು ಜೀರಲೆ, ಉಂದನಿಗಿದು ತನ್ನವ ಹಾಕಿ ದೇಶವ ತೊರೆದ ಜೀರಲೆ. ಕಳ್ಳನ
0: ಬಹುಶಃ ಕರೆ ಕಟ್ ಆಗಿದೆ. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಹಲೋ
4: ಹಲೋ, ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ಹೇಳಿ ಸರ್.
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾವು ಚೆನ್ನಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಿ ಇವತ್ತು
4: ಮೇಡಮ್? ನಾನು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಯಜ್ಞಾನಕಮ್ಮ ಅವರ ಹಾಡಿರೋದು ತಗೊಂಡಿದ್ದೀನಿ ಮೇಡಮ್. ಹುಲಿ ಹಾಲಿ ನಮ್ಮ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
0: ಹಾಡಿ ಹಾಡಿ.
4: ಚಿನ್ನದ ಮಲ್ಲಿಗೆ ಮೇಡಮ್, ಎಕ್ಕೋ ಬರ್ತಾ ಇದೆ ಮೇಡಮ್.
0: ಈಗ ಒಂದ್ ಸ್ವಲ್ಪ ಸೈಡಿಗೆ ನಿಂತು ಮಾತಾಡಿ ನೋಡೋಣ, ಸರಿ ಕೇಳ್ತಾ ಇದೆ ಅಂತ.
4: ನೆಟ್ವರ್ಕ್ ಇರೋ ಕಡೆಯಿಂದಾನೇ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಈಗ ಈಗ ಹಾಡಿ ಹಾಡಿ.
4: ಸರಿ ಮೇಡಮ್, ಆಯ್ತು.
0: ಓಕೆ.
4: ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ, ಬಿಂಕವ ಚೆಲ್ಲುವೆ ನಿನ್ನ ಒಲವು ಬೇಕೆಂದು ಬಳಿಕೆ ನಲ್ಲಿಗೆ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ, ಬಿಂಕವ ಚೆಲ್ಲುವೆ ನಿನ್ನ ಬೇಕೆಂದು ಬಳಿಕೆ ಬಂದಾದ ಕೆಲವು ನನ್ನಲ್ಲಿಯೇ ಬೇಕು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ, ಬಿಂಕವ ಚೆಲುವೆ ಲಲಾಲೇ ನೂರೆಂಟು ಹೇಳುವೆ ನನಗಿಂತ ಚೆಲುವೆ ಬರಲು ನೀ ಹಿಂದೆ ಓಡು. ನಿನ್ನನ್ನು ಕಂಡ ಕಣ್ಣು ಬೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇನು ನೋಡದಿನ್ನು, ನಿನಗಾಗಿಯೇ ಬಾಳುವೆ ಇನ್ನು ನಾವು. ಒಂದಿನ ತುಂಬೆಯ ಇನ್ನು ನಿನ್ನ ನನ್ನ ನಾನು ನನ್ನ ಬಂದಾಗ

0: ಚೆನ್ನಾಗಿ ಹಾಡಿದ್ರಿ ಸರ್ ತಾವು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಸರ್. ತಮಗೆ
1: ಪ್ರಭಾವ ಮೇಡಮ್,
0: ನಮಗೂ ಕೂಡ ನಿಮ್ಮ ಧ್ವನಿಯಲ್ಲಿ ಗೀತೆಯನ್ನ ಕೇಳೋದಕ್ಕೆ ಸಾಧ್ಯ ಆಯ್ತು ಸರ್, ಖುಷಿ ಆಯ್ತು. ನಮಗೂ ಕೂಡ ಇದೇ ರೀತಿ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಈಗ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ
0: ಹಲೋ ನಮಸ್ತೆ ಸರ್.
1: ಹಾ ನಮಸ್ತೆ ಮೇಡಮ್,
0: ಹೇಗಿದ್ದೀರಿ?
1: ಹಲೋ,
0: ಹಾ ಮಹೇಶ್ ಅವರೇ, ಗೊತ್ತಾಯ್ತು, ಹೇಳಿ, ಯಾವ ಗೀತೆಯನ್ನ ಪ್ರಸಾರ ಹಾಡ್ತಾ ಇದ್ರಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ?
1: ಹಾಗಾಗಿ ಅವರಿಗೆ.
0: ಹಲೋ, ಇನ್ನೊಮ್ಮೆ ಹೇಳ್ತೀರಾ?
1: ಹಲೋ,
0: ಹಾ ಹೇಳಿ ಸರ್, ಹೇಳಿ.
1: ಹೌದೌದು,
0: ಕೇಳಿಸ್ತಾ ಇದೆ. ಹೇಳಿ
1: ಸರಿ ಮೇಡಮ್. ಮಾಲಾಶ್ರೀ ಅವರ ಜನ್ಮದಿನ ಇತ್ತು ಮೇಡಮ್, ಹಾಗಾಗಿ ಅವ್ರ ಸಾಂಗ್ ಹೇಳ್ತೀನಿ ಮೇಡಮ್.
0: ಹಾ ಹಾ ಹಾಡಿ.
1: ಚಿಗುರಿದೆ ಕುಸಲತೆಯಿಂದು ಚಿಗುರಿದೆ, ಹೊಸ ಸುಮವು ಇಂದು ನಗುತ್ತಿದೆ, ಹೊಸ ಬದುಕು ಇಂದು ಕರೆದಿದೆ. ಚಿಗುರಿದೆ ಕುಸಲತೆಯಿಂದು ಚಿಗುರಿದೆ, ಹೊಸ ಬದುಕು ಇಂದು ಕರೆದಿದೆ. ಹೊಸತನವ ಕೊಡುತ್ತಿರಲು, ಹೊಸ ಬಾಳು ಅರಳಿರಲು, ಹೊಸ ಹಾಡ ಹಾಡುವಾಸೆ ಗೆಳೆಯ. ಶುಭಮಸ್ತು ಶುಭಮಸ್ತು ಎನ್ನುತ್ತ ಬಾನಲ್ಲಿ ಆ ಸೂರ್ಯ ಬಂದಾಯಿತು. ಶುಭಮಸ್ತು ಶುಭಮಸ್ತು ಎನ್ನುತ್ತ ಬಾನಲ್ಲಿ ಆ ಸೂರ್ಯ ಬಂದಾಯಿತು. ಬಂಗಾರ ಕಾಂತಿಯ ಹೊಳಪನ್ನು ನೆಲದಲ್ಲಿ ನಮಗಾಗಿ ಚೆಲ್ಲಾಯಿತು. ಬೆಳ್ಳಿಯ ಮುಖದಲ್ಲಿ ಬಾನಲ್ಲಿ ಹಾಡುತ್ತ ಇಂಪಾಗಿ ಹಾಡಾಯಿತು. ನೂರು ವರ್ಷ ಬಾಳುವ ಆಸೆಯಲ್ಲಿ ಬಂದಿದೆ, ಚಿಗುರಿದೆ ಇಂದು ಚಿಗುರಿದೆ, ಹೊಸ ಶುಭ ಇಂದು ನಡುತ್ತಿದೆ, ಹೊಸ ಬದುಕು ಇಂದು ಕರೆದಿದೆ. ಈ ಸಂಗ
0: ತುಂಬಾ ಚೆನ್ನಾಗಿ ಹಾಡಿದ್ರಿ ತಾವು, ಮಾಲಾಶ್ರೀ ಅವರ ಅಭಿಮಾನಿಯಾಗಿ.
1: ಹೌದು ಮೇಡಮ್, ಮಾಲಾಶ್ರೀ ನಾಳೆ ಜನ್ಮದಿನ ಇದೆ ಮೇಡಮ್, ಕನಸಿನ ಹಾಡಿ ಮಾಲಾಶ್ರೀ.
0: ಹೌದು, ಅವರು ಚಿತ್ರಗಳೆಲ್ಲ ತುಂಬಾ ಚೆನ್ನಾಗಿರ್ತಿದ್ವಲ್ಲ.
1: ಹೌದು ಮೇಡಮ್, ಇದ್ರಲ್ಲಿ ನಮ್ಮ ಸುಪ್ರೀಂ ಶಶಿಕುಮಾರ್ ಅಭಿನಯಿಸಿದ ಎಲ್ಲಾ ಚಿತ್ರಗಳು ತುಂಬಾ ಚೆನ್ನಾಗಿದೆ ಮೇಡಮ್. ಪೊಲೀಸ್ ರೆಡಿಮೇಡ್ ಗಂಡ, ಕೊಲ್ಲೂರು ಕಾಳ, ಕಿತ್ತೂರಿನ ಹುಲಿ.
0: ಹೌದು, ತುಂಬಾ ಸುಮಾರು
1: ಮಹಾರಾಣಿ, ಆಮೇಲೆ ನಮ್ಮ ಅಂಬರೀಶ್ ಅವ್ರ ಜೊತೆ ಹೃದಯ ಆಡಿದ ಚಿತ್ರ ತುಂಬಾ ಚೆನ್ನಾಗಿದೆ ಮೇಡಮ್.
0: ಹೌದು, ಅವ್ರ ಗೀತೆ ಆಯ್ಕೆ ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ತಮಗೋಸ್ಕರ ಈಗ ಒಂದು ಭಾವಗೀತೆಯನ್ನ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್, ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ,
0: ಧನ್ಯವಾದ.

0: ಕೇಳುಗರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ಟಿಡಿ ಕೋಡ್ 08382, ದೂರವಾಣಿ ಸಂಖ್ಯೆ 22535, ಹಾಗೆ ಮೊಬೈಲ್ ಸಂಖ್ಯೆ 9480249740. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ
1: ಹಲೋ,
0: ನಮಸ್ತೆ ಸರ್.
1: ಹಲೋ
0: ಹಲೋ,
1: ಕೇಳ್ತಾ ಇದೀಯಾ?
0: ಹೌದು, ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನಮಸ್ಕಾರ, ನಾನು ಸತೀಶ್ ಕುಮಾರ್ ಮೇಡಮ್.
0: ಸತೀಶ್ ಕುಮಾರ್ ಅವರೇ ಕಾರ್ಯಕ್ರಮದಲ್ಲಿ,
1: ಗ್ರಾಮ ಉಡುಪಿ,
0: ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀರಿ. ಮಳೆ ಇದೆಯಾ ಉಡುಪಿ ಕಡೆ?
1: ಮಳೆ ಬರ್ತಾ ಇದೆ, ಬಿಟ್ಟು ಬರ್ತಾ ಇದೆ. ಈಗ ಒಂದು ವಾರದಿಂದ ಮಳೆ ಸತತ ಬರ್ತಾ ಇದೆ.
0: ಬೇಕಲ್ಲ ಮಳೆ, ಖುಷಿ ಆಗ್ತಾ ಇದೆ.
1: ಒಂದೂವರೆ ತಿಂಗಳು ಮಳೆ ಹೋಗೇ ಬಿಡ್ತಾ?
0: ಹೌದು, ಈಗ ಒಂದೂವರೆ ತಿಂಗಳ ಜಾಸ್ತಿ ಬರ್ತದೆ ಇರ್ಬೇಕು ಹೆಚ್ಚಾಗಿ.
1: ಜಾಸ್ತಿ ಬರ್ತದೆ, ಜಾಸ್ತಿ ಆದ್ರೂ ಸುಖ ಇಲ್ಲ ಅಲ್ವಾ?
0: ಯಾವ್ದು ಅತಿ ಆಗ್ಬಾರ್ದು
1: ಅಲ್ವಾ?
0: ಹೌದು.
1: ಈಗ ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೇವೆ. ಟೀ ಎಲ್ಲ ಆಯ್ತಾ ತಮ್ದು?
1: ತಿಂಡಿ ಆಯ್ತ್ರಿ, ಇಡ್ಲಿ ಇಡ್ಲಿ
0: ಇಡ್ಲಿ ಸಂಡೆ
1: ಮತ್ತೆ ಚಟ್ನಿ ಇತ್ತು.
0: ಮಾವಿನಕಾಯಿ ಚಟ್ನಿ, ಇನ್ನು ಮಾವಿನಕಾಯಿ ಸಿಗ್ತಾ ಇದೆ ತಮ್ಮ ಕಡೆ?
1: ಸಿಗ್ತಾ ಇದೆ.
0: ಸರಿಗ ಯಾವ ಗೀತೆಯನ್ನ ಹಾಡ್ತೀರಿ ನಮ್ಮ ಕಾರ್ಯಕ್ರಮದಲ್ಲಿ?
1: ಕೇಳಿಸ್ತಾ ಇದೆ ಮೇಡಮ್? ಸರಿಯಾಗಿ
0: ಸರಿಯಾಗಿ ಕೇಳಿಸ್ತಾ ಇದೆ. ನೀವು ಹಾಡ್ಬಹುದು?
1: ಡಬಲ್ ಟ್ರಿಬಲ್ ಬರ್ತಾ ಇದೆ ವಾಯ್ಸ್.
0: ಸ್ವಲ್ಪ ಒಂದೇ ವಾಯ್ಸ್ ಬರೋ ಕಡೆ ನಿಂತು ಮಾತಾಡಿ, ಡಬಲ್ ಟ್ರಿಬಲ್ ಬೇಡ. ಆದ್ರೆ
1: ನಿಮ್ಗೆ
0: ಮಾತ್ರ
1: ಭಕ್ತಿ ಗೀತೆ ಹಾಡುವ ಅಂತ.
0: ಖುಷಿ ಆಯ್ತು ಸರ್.
1: ನಮ್ದು ಗುರುರಾಯರದ್ದು.
0: ಒಂದು
1: ಹಾಡುವ.
0: ಹಾಡಿ ಹಾಡಿ.
1: ರೋಗಹರಣೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸ ರಾಘವೇಂದ್ರ ಪರಿಪಾಲಿಸ ರೋಗಹರಣೆ ಕೃಪಾ ಕರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸ ರಾಘವೇಂದ್ರ ಪರಿಪಾಲಿಸ ರೋಗ

0: ഗുരുന്ദ്ര പരിപാലി രാഘവേന്ദ്ര പരിപാലി സന്തത ദുർമത വന്ത ദിവാകര സന്തത ദുർമത വന്ത ദിവാകര ൂത മഹി സൃപകര ശ്രീ ഗുരു രാഘവേന്ദ്ര പരിപാലി രാഘവേന്ദ്ര പരിപാലി രോഗഹരണ കൃപ ശ്രീ ഗുരു രാഘവേന്ദ്ര പരിപാലി രാഘവേന്ദ്ര പരിപാലി രാഘവേന്ദ്ര പരിപാലി
1: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್.
2: ಇದು ಅದ್ಭುತವಾದ ಹಾಡಲ್ರಿ, ನಮ್ಮ ಶ್ರೀ ವಿದ್ಯಾಭೂಷಣರ ಹಾಡಿದ್ರು.
1: ಹೌದು, ಭಕ್ತಿ ಗೀತೆ,
2: ಬಹಳ ಅಮೋಘವಾದ ಗೀತೆ.
1: ಹೌದು,
2: ನಮ್ಮ ಇಷ್ಟ ದೇವರು ಗುರುರಾಯರು.
1: ಒಳ್ಳೇದಾಗ್ಲಿ ಸರ್, ಖುಷಿ ಆಯ್ತು.
2: ಗಾನ ಒಂದನೆ ಕಲಿಸಿದ್ದೆ ನಿಮ್ಮ ಆಕಾಶವಾಣಿ ಮೂಲಕ.
1: ಖುಷಿ ಆಯ್ತು ಸರ್, ಎಷ್ಟೆಲ್ಲ ಜನ ನಿಮ್ ಧ್ವನಿಯನ್ನ ಕೇಳಿದ್ರು.
2: ಅಂದ್ರೆ ಇದು ಆಕಾಶವಾಣಿ ಒಳ್ಳೆ ವೇದಿಕೆ ರೀ ಅದು. ನೀವು ಏನು ಗೊತ್ತುಂಟ, ನಿಮ್ಮ ಚಾನೆಲ್ ನಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ, ಇದರಲ್ಲಿ ಖಾಲಿ ಎಳಕಿನ ಕಡೆ ಚಿತ್ರ ಗೀತೆಗೆ ಮಾತ್ರ ಅವಕಾಶ ಇರ್ತದೆ. ನಿಮ್ದು ಯಾವ ತರದ ಗೀತೆಗೂ ಅವಕಾಶ ಇದೆ, ಚಿತ್ರ, ಭಾವ, ಭಕ್ತಿ, ಜನಪದ.
1: ಜನಪದ ಖುಷಿ ಆಗ್ತದಲ್ಲ, ಅಂದ್ರೆ ಒಂದೇ ತರ ಕೇಳಿ ಎಲ್ಲಾನು ಖುಷಿ. ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಮಿಕ್ಸ್ ಮಿಶ್ರಣ ಆಗಿದ್ರೆ ಒಳ್ಳೆ ಖುಷಿ ಆಗ್ತದೆ.
2: ಹೌದು ನೋಡಿ, ಈಗ ಒಂದು ಚಲನಚಿತ್ರ
1: ಹೌದು, ಎಲ್ಲದ್ರಲ್ಲೂ ವೈವಿಧ್ಯತೆ ಇರ್ತದಲ್ಲ, ವೈವಿಧ್ಯತೆಯಲ್ಲಿ ಏಕತೆ.
2: ಹಾಗಾಗಿ ಇದು ಒಳ್ಳೇದೆ, ನಿಮ್ಮ ಕಾರ್ಯಕ್ರಮ ಒಳ್ಳೇದು, ಚೆನ್ನಾಗಿ ನಡೆಸಿಕೊಡ್ತೀರಿ ಎಲ್ಲ ಆರ್ಟಿಸ್ಟ್ ಒಬ್ಬರಿಂದ.
1: ತಾವು ಎಲ್ಲ ಪ್ರೋಗ್ರಾಮ್ ಅನ್ನ ಕೇಳಿ ಇದೇ ತರ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೇನೆ.
2: ಹೇಳುತ್ತೇವೆ ಕೆಲವರು ಒಂದು ಜನಕ್ಕೆ ಜಾಸ್ತಿ ಹೇಳಿದ್ದೇವೆ, ಕೇಳಿಸ್ಕೊಳ್ತೇವೆ, ಕರೆ ಮಾಡ್ತಾ ಇಲ್ಲ. ಅಂದ್ರೆ ಅವರು ಕೆಲವರು ಕೆಲವರಿಗೆ ಅದು ಹಿಡಿಯಲು ಕಷ್ಟ ಆಗ್ತಾರೆ, ಅಗತ್ಯ ಇದೆ. ಎಷ್ಟು
1: ಧನ್ಯವಾದ ಸರ್, ಇದೇ ರೀತಿ ಕರೆ ಮಾಡ್ತಾ
2: ಇದ್ದಾರೆ.
1: ಧನ್ಯವಾದ, ಧನ್ಯವಾದ.
3: ಶುಕ್ಲಾಂಬರಧರಂ ವಿಷ್ಣುಂ

0: హలో,
1: హలో,
0: నమస్తే. నమస్తే మేడం, ఎల్లింద కరి మాట్లాడుతీరి?
1: ఉత్తర కన్నడ జిల్లె ఇడగుంజింద.
0: ఇడగుంజింద కరి మాట్లాడుతీరి? మా గణపతి ಕ್ಷೇತ್ರದಿಂದ, ಎಡಗುಂಜಿ ಗಣಪತಿ ಕ್ಷೇತ್ರದಿಂದ ಕರೆ ಮಾಡ್ತಾ ಇದ್ದೀರಿ. ಹೇಗಿದ್ದೀರಿ ಮೇಡಮ್ ತಾವು? ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು. ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಿ ಇವತ್ತು?
1: ನಾನು ಭಜನೆ ಹಾಡ್ತೇನೆ.
0: ಹಾಡಿಲ್ಲ, ಹಾಡಿ ಮೇಡಮ್.
1: ಹರಿ ಕುಣಿದ ನನ್ನ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಅಕಲಂಕ ಚರಿತ ಮಕರ ಕುಂಡಲಾದರ, ಸಕಲರ ಪಾಲಿತ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಅರಳೆ ಮಾಹಯಿ ಕೊರಳ ಮುತ್ತಿನ ಸರ, ಸರಳೆಯರೊಡಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಅಂದುವೆ ಅರಳಲಿ ಬೆಂಡುಲಿ ಬಾಪುರಿ, ಚಂದದಿ ನಲಿಯುತ ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಉಪ್ಪ ಪಟೆಯದತಿ ಇಟ್ಟ ಕಂಚಿಯದ ಬಿಟ್ಟ ಮಲ್ಲರ ಗಂಡ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಪರಮ ಭಗವತರ ಕೇರಿಯೊಳಾಡುವ ಪುರಂದರ ವಿಠಲ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಹರಿ ಕುಣಿದ ನಮ್ಮ, ಹರಿ ಕುಣಿದ. ಧನ್ಯವಾದಗಳು. ನಮಸ್ತೆ
0: ಮೇಡಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಭಕ್ತಿಗೀತೆ. ನಗ್ತಾ ಇದ್ದೀರಿ ತಾವು? ಖುಷಿ ಆಯ್ತು ತಮ್ ಗೀತೆಯನ್ನು ಕೇಳಿ, ನಮ್ಗೆ ಖುಷಿ ಆಯ್ತು. ನಗ್ತಾ ಇದ್ದೀರಿ?
1: ಸಂಗೀತ ಸಂಗೀತ ಎಂತಾದ್ರೂ ಕಲ್ತವರಲ್ಲ ಅಲ್ಲ
0: ಮೇಡಮ್? ಈಗ ಆಷಾಢ ಮಾಸ ಮುಗಿದು ಶ್ರಾವಣ ಹತ್ರ ಬರ್ತಾ ಇದೆ. ತಾವು ದೇವಸ್ಥಾನದಲ್ಲಿ ಎಲ್ಲಾದ್ರೂ ಭಜನೆಗೆ ಅಥವಾ ಹೀಗೆ ಮಹಿಳಾ ಅಂದ್ರೆ ಗುಂಪು ಮಾಡಿ ಹಾಡ್ಲಿಕ್ಕೆ ಹೋಗುದಿದೆಯಾ ದೇವಸ್ಥಾನಕ್ಕೆಲ್ಲ?
1: ಇಲ್ಲ, ಹಾಗೆಲ್ಲ ಇಲ್ಲ.
0: ತುಂಬಾ ಚೆನ್ನಾಗಿದೆ, ತಾವ್ ಹಾಡ್ಬೋದು. ಹೌದಲ್ಲ, ಮನೆಯಲ್ಲೇ ದಿನ ಆಲು ಭಜನೆ ಮಾಡ್ತೀರಿ. ಖುಷಿ ಆಯ್ತು, ಚೆನ್ನಾಗಿ ಹಾಡಿದ್ರಿ ಮೇಡಮ್. ಇದೇ ರೀತಿ ಕರೆ ಮಾಡ್ತಾ ಇರಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ
1: ಇರಿ.
0: ಅಂದ್ರೆ ಎಲ್ಲಾ ಕಡೆಯಿಂದ ಕರೆ ಮಾಡ್ತಾರಲ್ಲ, ಒಂದೇ ಸಲ ಕೂಡಲೇ ಅದು ಇದಾಗ್ಬಿಡ್ತದೆ, ಸಿಗುದಿಲ್ಲ, ಬಿಸಿ ಬಿಸಿ ಬರ್ತಾ ಇರ್ತದೆ.
1: ಹೌದು,
0: ಆದ್ರೆ ಇದು ಸಿಕ್ತಲ್ಲ, ಖುಷಿ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್.
1: ಧನ್ಯವಾದ.
0: ನಮಸ್ತೆ.

0: ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ಟಿಡಿ ಕೋಡ್ 08382, ದೂರವಾಣಿ ಸಂಖ್ಯೆ 22535345, ಹಾಗೆ ಮೊಬೈಲ್ ಸಂಖ್ಯೆ 9480249740. ಹಲೋ,
1: ಹಲೋ,
0: ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಕಾರವಾರದಿಂದ. ಆವಾಗ ಕನೆಕ್ಷನ್ ಆಗಲಿಲ್ಲ.
0: ಹೌದು, ಕಟ್ ಆಯ್ತು ಸರ್. ಯಾವ್ದಾದ್ರು ಬೇರೆ ಗೀತೆಯನ್ನ ಹಾಡ್ಬೋದಾ? ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆ, ಆತರ ಯಾವ್ದಾದ್ರು?
1: ಪೊಲಿಟಿಕ್ಸ್ ಬೇಡವಾ?
0: ಆವಾಗ ಸ್ವಲ್ಪ ಹಾಡಿದ್ರಲ್ಲ, ಈಗ ಒಂದು ನಿಮ್ ಧ್ವನಿಯಲ್ಲಿ ಬೇರೆ ಗೀತೆ ಕೇಳೋದಕ್ಕೆ ಇಷ್ಟ ಆಗ್ತಾ ಇದೆ.
1: ಬೇರೆ ಗೀತೆ
0: ಯಾವ್ದು ಗೀತೆ ಹಾಡಿ? ನಿಮ್ ಕಾಲದ್ದು, ನಮ್ಮ ಕಾಲದ್ದು, ಚಿತ್ರಗೀತೆ ಆಗ್ಬಹುದು, ಭಾವಗೀತೆ ಆಗ್ಬಹುದು, ಯಾವ್ದು? ಅಲ್ಲ, ಈಗ ನೀವು ರೇಡಿಯೋದಲ್ಲೆಲ್ಲ ಎಷ್ಟೆಲ್ಲ ಹಾಡನ್ನ ಕೇಳ್ತಾ ಇರ್ತೀರಲ್ಲ.
1: ನಮಗೆ ಬೇರೆ ಯಾವ್ದು ಇಷ್ಟ ಇರ್ತಾ ಇಲ್ಲ, ಅದಕ್ಕೆ ನಾನು ಕೇಳಿದ್ದು. ಅದನ್ನೇ ಕಂಟಿನ್ಯೂ ಮಾಡ್ಬೇಕು
0: ಸರ್. ಅದನ್ ಬೇಡ, ಬೇಜಾರು ಮಾಡ್ಕೊಳ್ಬೇಡಿ. ಹೌದು, ಬೇರೆ ಗೀತೆ ಯಾವ್ದಾದ್ರು ನೀವು ಹೂವಿನ ಬಗ್ಗೆ, ಹಣ್ಣಿನ ಬಗ್ಗೆ ಯಾವ್ದಾದ್ರು ಗೀತೆ ಬರೆದಿದ್ರೆ ಹೇಳಿ.
1: ತರಕಾರಿ ಬಗ್ಗೆ ಹಾಡಿದ್ದೆ,
0: ತರಕಾರಿ
1: ಬಗ್ಗೆ
0: ಹಾಡಿದ್ದೆ. ಅದನ್ನ ಹಾಡಿ ಸರ್.
1: ಒಂದು ನಿಮಿಷ ಬೇಕು ಆಯ್ತಾ?
0: ಹಲೋ, ಹಲೋ, ಹಲೋ,
1: ಹಲೋ.
0: ಹಾ ಹೇಳಿ ಸರ್.
1: ಗುರುವಿನ ಬಗ್ಗೆ ಒಂದು ಹಾಡು. ಹಾ,
0: ಒಳ್ಳೇದು. ಈಗ ಸದ್ಯಕ್ಕೆ ಗುರು ಪೂರ್ಣಿಮೆ ಆಗೋಗಿದೆ, ಗುರು ವಂದನ ಕಾರ್ಯಕ್ರಮ ಎಲ್ಲ ಕಡೆ ಆಗಿದೆ. ಈಗ ನಿಮ್ ಬಾಯಲ್ಲಿ ಗುರು ಬಗ್ಗೆ ಒಂದ್ ಗೀತೆಯನ್ನ ಕೇಳ್ತೇವೆ ಹೇಳಿ ಸರ್.
1: ಸ್ವಲ್ಪ ಎಕ್ಕೋ ಆಗ್ತಾ ಇದೆ ಮೇಡಮ್.
0: ಹಾ, ಈಗ ಹೇಳಿ, ಈಗ ಕೇಳಿಸ್ತಾ ಇದೆಯಾ?

0: ಹೇಳಿ ಹೇಳಿ.
1: ಗುರು ವಿನಿದು ನಾಮನಾಗುವ ತನಕ ದೊರೆಯದೆಲ್ಲ ಮುಗುತೇ, ಗುರು ವಿನಿದು ನಾಮನಾಗುವ ತನಕ ದೊರೆಯದೆಲ್ಲ ಮುಗುತೇ. ಪರಿ ಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಮುಕುತಿ, ಪರಿ ಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಆರು ಶಾಸ್ತ್ರವನ್ನು ಓದಿದರೇನು ಆರು ಪುರಾಣವ ಮುಗಿಸಿದರೇನು, ಆರು ಶಾಸ್ತ್ರವನ್ನು ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಂತರ ಸಂಗವ ಮಾಡದೆ ಧೀರನೆಂದುತ ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎನಿಸಿದರೇನು, ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎನಿಸಿದರೇನು. ಮರಳಿ ಮರಳಿತ ಹೊರಳಿ ಬೂದಿಯು ಮರಳನಂತಾಗಿ ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದೆಲ್ಲ ಮುಕುತಿ. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು, ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು. ಮಾರದನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ, ಗುರುವಿನ ಗುಲಾಮನಾಗುವ ತನಕ.
0: ಹಲೋ, ತುಂಬ ಚೆನ್ನಾಗಿ ಹಾಡಿದ್ರು ಗುರುವಿನ ಬಗ್ಗೆ. ಈಗ ಒಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: हेलो,
1: नमस्ते
0: नमस्ते सर।
1: मैडम ನಾನು ನಾಗರಾಜ್ ಅಂತ ಹೇಳ್ತೀನಿ, ಕ್ರಮಚರ್ಕಿಂದ।
0: ಎಲ್ಲಿಂದ ಸರ್?
1: ಹರಿಹರ
0: ತಾಲೂಕು। ಹರಿಹರದಿಂದ ನಾಗರಾಜ್ ಅವರು।
1: ಹರಿಹರ ತಾಲೂಕು ಮೇಡಮ್, ರಾಮತೀರ್ಥ ಅಂತ।
0: ಹರಿಹರದಿಂದ, ಹರಿಹರದ ರಾಮತೀರ್ಥ ನಗರದಿಂದ ಅಲ್ಲ,
1: ಹರಿಹರ ತಾಲೂಕು ಮೇಡಮ್, ರಾಮತೀರ್ಥ ಅಂತ ಹಳ್ಳಿ।
0: ಹಳ್ಳಿ, ಹರಿಹರ ತಾಲೂಕು ರಾಮತೀರ್ಥ ಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀರಿ ನಾಗರಾಜ್ ಅವರು?
1: ಹಾ ಸರ್। ಹಾ ಮೇಡಮ್।
0: ಹಾ, ಈಗ ಯಾವ ಗೀತೆಯನ್ನು ಹಾಡ್ತೀರಿ ಸರ್?
1: ಮೇಡಮ್ ಒಂದು ಭಕ್ತಿ ಗೀತೆ ಹಾಡೋಣ ಅಂತ।
0: ಅಡ್ಡಿಲ್ಲ, ಹಾಡಿ ಸರ್।
1: ಅಯ್ಯಪ್ಪ ಸ್ವಾಮಿ ಕುರಿತು ಮೇಡಮ್ ಇದೆ
0: ಹೇಳಿ।
1: ಓ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಸನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರ।
0: ಹಲೋ ಹೇಳಿ ಸರ್, ಹೇಳಿ।
1: ಸುಲಿತ ಪಾರ್ಥಿ ತ್ರಿನೇತ್ರ

0: త్ర్యంబక జయ మృత్యుంజయనే ఈశ గిరీశ మహేశ ఉమేశ జయ విశ్వేశ్వరనే శూలిక పర్తి త్రినేత్ర త్ర్యంబక జయ మృత్యుంజయనే జయ మృత్యుంజయనే భక్తికి బేగనే ఒలియువ దేవన జయ త్రిపురాంతకనే ಬೇಡಿದವರ ಗಣ ನೀಡುವ ಸಾಂಬ ಸದಾ ಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರ ಬೇಡಿದವರ ಗಣ ನೀಡುವ ಸಾಂಬ ಸದಾ ಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನ್ನು ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನ್ನು ಕುಡಿದ ಕರುಣಾಸಾಗರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಮೇಡಮ್
1: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಭಕ್ತಿ ಪೂರ್ಣವಾಗಿ ಖುಷಿ ಆಯ್ತು ಸರ್ ಇದೇ ರೀತಿ ಕರೆ ಮಾಡ್ತಾ ಇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
0: ಓಕೆ ಮೇಡಮ್,
1: ಧನ್ಯವಾದ ಸರ್.
0: ಓಕೆ
1: ಧನ್ಯವಾದ.

0: ಹಲೋ,
1: ನಮಸ್ತೆ ಸವಿತ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮಿದ್ದೀರಿ? ಆರಾಮಿದ್ದೀನಿ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಇವತ್ತು ಕಾರ್ಯಕ್ರಮದಲ್ಲಿ ಹಾಡೋದಕ್ಕೆ?
1: ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡಿದ್ದು, ಪ್ರೇಮದ ಕಾಣಿಕೆ ಚಿತ್ರ.
0: ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಹಾಡಿ ಸರ್.
1: ಆಸೆ ಎಂಬ ಬಿಸಿಲು ಕುದುರು ಏಕೆ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೆ ಕೇಳಿಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎಣಿಸಿದಂತೆ ಬಾಳಲೇನು ನಡೆಯದು. ನಿರಾಸೀತಕ್ಕೆ ಅದೇನೆ ಬಂದರು ಅವನೆ ಕಾರಣ. ಅವನಿಗೊಂದು ಎಲ್ಲಿ ಎಲ್ಲಿದೆ, ನಾಸೆ ಎಲ್ಲಿ ಕೊನೆಯಿದೆ, ಈಕೆ ಕನಸು ಕಾಣುವೆ.
0: ಗಜಾನನ್ ಭಟ್ ಅವರಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಬಾನಿಗೆ ಎಲ್ಲೇ ಎಲ್ಲಿದೆ ಅಲ್ಲ, ಎಲ್ಲೇನೇ ಇಲ್ಲ ಬಾನಿಗೆ. ಇದು ಟೀ ಎಲ್ಲ ಆಯ್ತಾ ಇವತ್ತು? ಏನ್ ಸ್ಪೆಷಲ್? ಸಂಡೇ ಎಲ್ಲಾದ್ರೂ ಹೋಗುದಿದ್ಯಾ ಹೇಗೆ ಫಂಕ್ಷನ್ಗೆ? ಏನು ಇಲ್ಲ. ಹೌದು, ಮಳೆಗಾಲ ಶುರು ಆಗ್ಬಿಟ್ಟಿದೆ ಅಲ್ಲ.
1: ಅಷ್ಟೇನು ಮಳೆ ಇಲ್ಲ.
0: ಹೌದು, ವರ್ಷದ ಹಂಗಿಲ್ಲ, ಕಡಿಮೆನೆ. ಹೌದು,
1: ಮಳೆ ಕಡಿಮೆ.
0: ಧನ್ಯವಾದ ಸರ್, ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬರ್ತಾ ಇದೆ. ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

ಇದುವರೆಗೆ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದವರಿಗೆಲ್ಲ ಧನ್ಯವಾದಗಳು. ಹಾಗೆ ಕರೆ ಸಿಗದವರು ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಯತ್ನ ಪಡಬಹುದು ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ಸವಿತಾ ಕೋಲ್ವೇಕರ್, ಹಾಗೆ ತಾಂತ್ರಿಕ ನೆರವು ಮಹಾಬಲೇಶ್ ಜೋಶಿ.

ಆಕಾಶವಾಣಿ ಕಾರವಾರ ಸಮಯ 10:02. ಇನ್ನು ಮುಂದೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹತ್ತು ಗಂಟೆಯ ಸಮಯ ನಮ್ಮ ಕೇಳುಗರ ಮುಖದಲ್ಲಿ ಮಂದ ಹಾಸ ಮೂಡುವಂತಹ ಸಮಯ. ಯಾಕೆ ಅಂದ್ರೆ ಇದು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಹೆಚ್ಚು ಮಾತಾಡಿ ನಿಮ್ಮನ್ನ ಕಾಯಿಸೋದಿಲ್ಲ, ಈಗಾಗಲೇ ಹಾಡುಗಳು ಪ್ಲೇಲಿಸ್ಟ್ ನಲ್ಲಿ ರೆಡಿಯಾಗಿ ಕುತ್ಕೊಂಡಿದ್ದಾವೆ. ಯಾವೆಲ್ಲ ಗೀತೆಗಳು ಇವತ್ತು ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಅಂತ ಕೇಳುವಂತಹ ಕುತೂಹಲ ನಿಮ್ಗೆಲ್ರಿಗೂ ಇದೆ ಅಲ್ವಾ? ಕೇಳಿ ಬಿಡೋಣ ಮೊದಲ ಗೀತೆ.

0: ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಸುಶೀಲ ಅವರು ಉಂಡಾಡಬಹುದು, ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಸರಿ ಆಯ್ತು, ಒಂಚೂರು ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಯಾವ ಊಟ ಅಂತೀರಿ?
1: ದಿನ ದಿನ ತದ್ದಿನ ನಾಳೆ ನಮ್ಮ ಸಿಹಿ ದಿನ.

ಕಡೆ ಗೊಜ್ಜು ಮಜ್ಗೆ ರಾಯ್ತ ಇಂಗು ತೆಂಗು ತಿರುವಿ ಬೆರತ ಬಡೆ ಗೊಜ್ಜು ಮಜ್ಗೆ ರಾಯ್ತ ಗಂಗಿ ಕಗಿದು ಚಪ್ಪರಿಸಿ ನಂಜಿಕೊಂಡು ತಿಂದರೆ

ರಸದ ಕವಲ ಕೈಗು ಬಾಯ್ಗು ಹೂಡಿ ಜಗಳ ಕೂರಿ ಕೂರಿ ರಸದ ಕವಲ ತಿಂದು ತೇಗು ಬಂದ ಹೊರ್ತು ಇಲ್ಲ ತೃಪ್ತಿಯಾದ ಗುರ್ತು

0: ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೆ ಹುಣಸೂರು ಕೃಷ್ಣಮೂರ್ತಿ ಅವರು ಸಾಹಿತ್ಯ ರಚಿಸಿ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರು ಸಂಗೀತವನ್ನ ಸಂಯೋಜಿಸಿ, ಬಿ ಗೋಪಾಲಂ ಮತ್ತು ಸಂಗಡಿಗರು ನಮ್ಗೆ ಒಳ್ಳೆ ಶ್ರಾದ್ದ ಊಟನ ತಿನ್ಸ್ಬಿಟ್ಟಿದ್ದಾರೆ. ಹೊಟ್ಟೆ ತುಂಬಾ ತುಂಬ ಹೋಗಿದೆ, ಇನ್ನೇನ್ ಕೆಲ್ಸ, ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಳ್ಳೋಣ, ಏನಂತೀರಾ?
1: ಶಶಿಕಿರಣ.

ದೀಪ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ರಚಿಸಿ ವಿಜಯ್ ಭಾಸ್ಕರ್ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ಪಿ ಬಿ ಶ್ರೀನಿವಾಸ್ ಅವರು ಮೌನವೇ ಆಭರಣ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಈ ಮೌನವ ತಾಳೆನು ಅಂತ.

ನಾನು ಆಗ್ಲೇ ತಪ್ಪಾಗಿ ಹೇಳಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೌನನ್ ತಾಳಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಆದ್ರೆ ಎಸ್ ಜಾನಕಿ ಅವ್ರು ಹೇಳಿದ್ದು ಈ ಮೌನವ ತಾಳೇನು ಅಂತ ರಾಜ್ಕುಮಾರ್ ಅವರು ಅದಕ್ಕೆ ಹೇಳ್ತಾ ಇದ್ದಾರೆ. ಮುತ್ತಿನಂತ ಮಾತನ್ ಹೇಳ್ಕೊಡ್ತೀನಿ, ಅದು ಗೊತ್ತಾ ನಿಮ್ಗೆ ಅಂತ. ಬನ್ನಿ ಮುತ್ತಿನಂತ ಮಾತನ್ ಕಲ್ತ್ಕೊಂಡ್ ಬರೋಣ.

ಅವ್ರು ಹೇಳಿದ್ರು ಗೊತ್ತಾಯ್ತಲ್ವಾ, ಮುತ್ತಿನಂತಹ ಮಾತು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತಹ ಗೀತೆ ಬಹದ್ದೂರ್ ಗಂಡು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿದ್ರಿ. ಇದೇ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ಆ ಮಾತು ಚೆನ್ನಾಗಿದ್ರೆ ಅದು ಸಂಗೀತ ಕೂಡ ಆಗತ್ತೆ. ನಾವೆಲ್ಲ ಸಂಗೀತ ಪ್ರೇಮಿಗಳು, ಹಾಡುಗಳ ಪ್ರೇಮಿಗಳು, ಹಾಗಾಗಿ ಈ ಹಾಡನ್ನು ಕೇಳದೆ ಇದ್ರೆ ಮಾತಿಗೂ ಹಾಡಿಗೂ ಇರುವಂತಹ ನಂಟನ್ನ ಅರಿಯೋದು ಹೇಗೆ?

ಚಿನ್ನಾಭರಣ ಅಂತ ಸುಮ್ಮನೆ ಇದ್ದವರು ಒಂದಷ್ಟು ಒಳ್ಳೆ ಮಾತನ್ನು ಕಳ್ತಿದ್ದು ಒಳ್ಳೇದೇ ಆಯ್ತು. ಯಾಕಂದ್ರೆ ನಾವು ಮಾತಾಡೋ ಮಾತೆಲ್ಲ ಸಂಗೀತ ಅಂತ ರಾಜ್ಕುಮಾರ್ ಅವ್ರು ಹೇಳ್ಬಿಟ್ರು, ಸಾರ್ಥಕವಾಯ್ತು ನಮ್ಮ ಜನ್ಮ.

0: ಆಯ್ತು.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
7: ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಬಂಗಾರದಂತಹ ಗೀತೆಗಳ ಈ ಹೊತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜೊತೆಯಾಗಿದ್ದೇನೆ ಮಾನಸ. ನೀವು ಕೂಡ ನಮ್ಮ ಜೊತೆಯಾಗಿದ್ದೀರಿ ಅಂತ ನಮಗ್ ಗೊತ್ತಾಗೋದು ಹೇಗೆ? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸಿ ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9483091029. 9483091029. ಈ ಸಂಖ್ಯೆಗೆ ನೀವು ಯಾವಾಗ ಬೇಕಾದರೂ ನಿಮ್ಮ ಚಂದದ ಸಂದೇಶವನ್ನ ಕಳಿಸಬಹುದು. ನಮ್ಮ ಕಾರ್ಯಕ್ರಮ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು.

ಇಷ್ಟೆಲ್ಲ ಆನಂದ ಸಂತೋಷ ವ್ಯಕ್ತಪಡಿಸಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವನ ಚಕ್ರ ಚಿತ್ರಕ್ಕಾಗಿ ಈ ಸಂಗೀತ ಅನ್ನು ಸಂಯೋಜಿಸಿದವರು ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್ ಅವರದಾಗಿತ್ತು. ಯಾಕಪ್ಪ ಇಷ್ಟೊಂದು ಆನಂದ ಅಂತ ನೀವು ಕೇಳ್ತಾ ಇದ್ರೆ, ಯಾರೋ ನಮ್ಗೆ ಒಲವಿನ ಉಡುಗೊರೆ ಕೊಡ್ತಿದ್ದಾರಂತೆ, ಖುಷಿ ಆಗಲ್ವಾ ಹೇಳಿ.

ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಜಯಚಂದ್ರನ್ ಅವರು ಒಲವಿನ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾನೆ ಇದ್ದಾರೆ. ಇನ್ನೇನು, ನಾವೆಲ್ಲ ಕಾಯ್ತಾ ಇಲ್ವಾ? ಕೊಡಬೇಕು ತಾನೆ. ನಮ್ಮ ಹೃದಯದಲ್ಲಿ ಏನೇನೋ ಆಗ್ತಿದೆ.

ಯಾರಾದ್ರೂ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾ ಇದ್ರೆ ನಮ್ಮ ಮನ್ಸಲ್ಲಿ ಏನೆಲ್ಲ ಆಗತ್ತೆ ಅಂತ ಚಿ ಉದಯ ಶಂಕರ್ ಅವರು ಎಷ್ಟು ಚೆನ್ನಾಗಿ ಬರೆದಿದಾರಪ್ಪ. ಅದನ್ನ ಅರ್ಥ ಮಾಡ್ಕೊಂಡು ಉಪೇಂದ್ರ ಕುಮಾರ್ ಅವರು ಸರಿಯಾಗಿ ಸಂಗೀತ ಸಂಯೋಜಿಸಿದ್ದಾರೆ. ಇನ್ನು ರಾಜ್ಕುಮಾರ್ ಅವರು, ಮಂಜುಳಾ ಗುರುರಾಜ್ ಅವರು ನಮ್ಮ ಬದಲಾಗಿ ಅವ್ರು ಹಾಡ್ಬಿಟ್ಟಿದ್ದಾರೆ. ದೇವತ ಮನುಷ್ಯ ಚಿತ್ರದ ಗೀತೆ ಇದಾಗಿತ್ತು. ಏನಿದೆ ಆ ಉಡುಗೊರೆ ಅಲ್ಲಿ? ಉಡುಗೊರೆ ಸಿಕ್ಕಿದ್ದಂತೂ ಆಗಿದೆ. ಏನಿದೆ? ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ, ನೀವೇ ಕಂಡು ಹಿಡಿಬೇಕು.

ಉಡುಗೊರೆಯಲ್ಲಿ ಏನುಂಟು ನೀನೇ ಹೇಳಮ್ಮ, ನೀವೇ ಹೇಳ್ರಪ್ಪ ಅಂತ ನಾನು ಹೇಳಿದ್ದೆ. ಸಂಯುಕ್ತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಚೀವ್ ದಯಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಏನಿದೆ ಈ ಉಡುಗೊರೆಯಲ್ಲಿ?

ರಚಿತ ಗಂಡು ಚಿತ್ರದ ಗೀತೆಯನ್ನ ಕೇಳ್ತಿದ್ದೀರಿ. ಎಸ್ಪಿಬಿ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಗೀತೆಗಿದೆ.

ಕೈಬೋರಿಯಲ್ಲಿ ಏನಿತ್ತು ಗೊತ್ತಾ? ಒಂದು ದೊಡ್ಡ ಜೇನು ತುಪ್ಪದ ಬಾಟಲ್ ಇತ್ತು. ಅರೆ, ಜೇನಿರ್ಲಿಲ್ಲ. ಜೇನಿನಂತಹ ಗೀತೆಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋ ಅಂತ ಒಂದು ಚೀಟಿ ಇತ್ತು. ಅದಕ್ಕೆ ಹೇಳೋದು, ಜಾಸ್ತಿ ಆಸೆ ಎಲ್ಲ ಇಟ್ಕೋಬಾರ್ದು, ಅವಾಗ್ಲೇ ನಿರಾಸೆ ಆಗೋದು.

ಯುಗಪುರುಷ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಾರೆ. ಹಂಸಲಿಕ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದೆ. ನಿಮ್ಗೆಲ್ಲ ನಿರಾಸೆ ಆಗಿರ್ಬೇಕು, ನನಗೇನೋ ತುಂಬಾನೇ ಖುಷಿನೇ ಆಯ್ತು. ಜಿನ್ನಂತಹ ಗೀತೆಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನುವಂತಹ ನಿಮ್ಮ ಸಂದೇಶ ಬಂದಿದೆ. ಹೀಗಾಗಿ ತುಂಬಾನೇ ಖುಷಿಯಾಗಿದೆ. ತುಂಬಾ ಆಸೆ ಪಡೋದ್ ಬೇಡ, ಆದ್ರೆ ಬದುಕಿನಲ್ಲಿ ಭರವಸೆಗಳ ಜೊತೆಗೆ ನಾವು ಸಾಕ್ತಾ ಇರೋಣ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗ್ಗಿನಿಂದ ಇಲ್ಲಿವರೆಗೂ ಜೊತೆಯಾದದ್ದು ಮಾನಸ. ಈಗಾಗ್ಲೇ ನಮ್ಮ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಎದ್ದೇಳಿ ಎದ್ದೇಳಿ, ನನ್ ಜಾಗ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಿಡ್ತೀನಿ.

0: ಕಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
1: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭೀ ಮನಾಯೆಂಗೆ. 15 ಅಗಸ್ತ್ ಹರ್ ಭಾರತೀಯ ಕೆ ಲಿಯೆ

0: गर्व का दिन है। साथियों, पिछले कुछ वर्षों में हर घर तिरंगा अभियान ने पूरे देश को एक अद्भुत भावना से जोड़ा है। हर घर हर गली में तिरंगे का उत्सव दिखाई देता है। इस वर्ष भी हमें हर घर तिरंगा अभियान को पूरे उत्साह के साथ आगे बढ़ाना है, अपने घर पर पूरे सम्मान के साथ तिरंगा फहराना है। साथियों, हर वर्ष 15 अगस्त से पहले आप मुझे बहुत से विचार और सुझाव भेजते हैं। इस वर्ष भी आप अपने विचार MyGov पर जरूर साझा कीजिए, मुझे आपके सुझावों का इंतजार है।
1: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನಾಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ವಾಗತ. ಇಂದಿನ ಜೀವನ ಶೈಲಿಯಲ್ಲಿ ಮಹಿಳೆಯರು ಕುಟುಂಬ, ಉದ್ಯೋಗ, ಮಕ್ಕಳ ಜವಾಬ್ದಾರಿ, ಸಾಮಾಜಿಕ ಒತ್ತಡ, ಹೀಗೆ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಒತ್ತಡಗಳು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಪರಿಣಾಮ ಬೀರ್ತಾ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಈ ಹಿನ್ನೆಲೆಯಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ಭಾವನಾತ್ಮಕ ಗುಣಮುಖತೆ ಅಥವಾ ಒತ್ತಡ ಮುಕ್ತ ಜೀವನ ಅನ್ನುವಂತಹ ವಿಷಯ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡ್ತಾ ಇದೀವಿ. ಪ್ರಾಣಿಕ್ ಹೀಲಿಂಗ್ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತವನ್ನ ಮಾಡೋಣ. ನಮಸ್ಕಾರ ಸರಸ್ವತಿ ಹೆಗಡೆ.
1: ನಮಸ್ಕಾರ.
0: ಈ ಪ್ರಾಣಿಕ್ ಹೀಲಿಂಗ್ ಅನ್ನುವಂತಹ ಒಂದು ಪದನೇ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯೋಗ ಥೆರಪಿ ಅಂತ ಕೇಳಿದೀವಿ ಅಥವಾ ರೇಖಿ ಅಂತ ಎಲ್ಲ ಕೇಳಿದೀವಿ, ಆದ್ರೆ ಪ್ರಾಣಿಕ್ ಹೀಲಿಂಗ್ ಅನ್ನುವಂಥದ್ದು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ತನ್ನ ಪ್ರಬುದ್ಧಮಾನತೆಯನ್ನ ತೋರಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಬಹುದಾ?
1: ಈಗ ವಿಶ್ವವ್ಯಾಪಿಯಾಗಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಮಾನ್ಯವಾಗಿ ಜನಕ್ಕೆಲ್ಲರಿಗೂ ಇವಾಗ ಅರ್ಥ ಆಗ್ತದೆ. ಇದರಲ್ಲಿ ಎರಡು ಪದಗಳಿದೆ, ಒಂದು ಪ್ರಾಣ, ಇನ್ನೊಂದು ಹೀಲಿಂಗ್ ಅಂತ. ಹೀಲಿಂಗ್ ಅಂದ್ರೆ ನಮ್ಮ ಶರೀರದ ಒಳಗೆ ತನ್ನನ್ನೇ ತಾನು ವಾಸಿ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಇಮ್ಯುನಿಟಿ ಮುಖಾಂತರ ಅದು ವರ್ಕ್ ಮಾಡ್ಕೊಳ್ಳುತ್ತೆ. ಒಳಗಡೆ ಸಹಜವಾಗಿ ಸ್ವಭಾವ ಇದೆ. ಈಗ ಶರೀರದಲ್ಲಿ ಆಗತ್ತೆ, ನಮ್ಮ ಮನಸ್ಸಿಗೆ ಏನೋ ಬೇಜಾರಾಗತ್ತೆ, ತಾನಾಗೆ ರಿಕವರ್ ಆಗ್ತೀವಿ. ಏನೋ ಆಯಾಸ ಆಗಿರುತ್ತೆ, ನಿದ್ದೆ ಮಾಡಿದ್ದಾಗ ರಿಕವರ್ ಆಗ್ತೀವಿ. ನಿದ್ದೆ ಒಂದು ಮಾಧ್ಯಮ, ಆದ್ರೆ ಆ ನಿದ್ದೆಯ ಮುಖಾಂತರ ರಿಕವರ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನ ಹೀಲಿಂಗ್ ಅಂತ ಹೇಳ್ತೀವಿ, ರಿಕವರಿ ಪ್ರೋಸೆಸ್. ಆ ಹೀಲಿಂಗ್ ಯಾವುದು ಮುಖಾಂತರ ಆಗತ್ತೆ? ಇಲ್ಲಿ ಪ್ರಾಣ ಶಕ್ತಿಯ ಮುಖಾಂತರ, ಪ್ರಾಣಿಕ್ ಎನರ್ಜಿಯ ಮುಖಾಂತರ ಆಗುವಂತಹ ಹೀಲಿಂಗ್ ಅನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ.
0: ಅಂದ್ರೆ ಸಾಮಾನ್ಯವಾದ ಒಂದು ವೈದ್ಯಕೀಯ ಮುಖಾಂತರ ಆಗುವಂತಹ ಹೀಲಿಂಗು ಇದಕ್ಕೂ ಕೂಡ ತುಂಬಾ ಬೇರೆಯೇ ಮುಖದ್ವಾರಗಳಿದೆ.
1: ಹೌದು. ಇವಾಗ ಅದನ್ನ ನಾವು ಶರೀರ ಅಂತ ನೋಡಿದಾಗ ಇದನ್ನ ತೈತರಿಯ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಪಂಚಕೋಶಗಳು ಅಂತ ಐದು ಕೋಶಗಳು ಯಾವ್ಯಾವುದು? ಮೊದಲನೇದು ಅನ್ನಮಯ ಕೋಶ, ಶರೀರ, ನಮ್ಮ ಕಣ್ಣಿಗೆ ಕಾಣುವಂತಹ ಶರೀರ. ಇದರ ಅಗತ್ಯ ಏನು? ಆಹಾರ, ನೀರು, ಚಟುವಟಿಕೆ, ಇದೆಲ್ಲ ಶರೀರಕ್ಕೆ ಬೇಕು. ನಂತರದ ಕೋಶ ಪ್ರಾಣಮಯ ಕೋಶ. ಇದಕ್ಕೇನ್ ಬೇಕು? ಒಳ್ಳೆ ವಾತಾವರಣ ಬೇಕು, ಚೈತನ್ಯ ಬೇಕು, ಉಸಿರಾಟ ಬೇಕು, ಚಕ್ರಗಳೆಲ್ಲ ಸುಸ್ಥಿತಿಯಲ್ಲಿ ಇರೋಕ್ಕೆ ಅಗತ್ಯವಾದಂತಹ ಎಲ್ಲ ಚೈತನ್ಯಗಳು ಇದಕ್ಕೆ ಬೇಕು. ಮೂರನೆಯ ಕೋಶ ಯಾವ್ದಪ್ಪ ಅಂದ್ರೆ ಮನೋಮಯ ಕೋಶ. ಇದು ಮನಸ್ಸು. ಈ ನಮ್ಮ ಮನಸ್ಸಿನಲ್ಲಿ ಏನೇನಾಗುತ್ತೆ ನಮಗೆ ಗೊತ್ತಿರುತ್ತೆ. ಇದು ಆರೋಗ್ಯಕರವಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು. ಆ ಮನಸ್ಸು ಅನ್ನುವುದೇ ಒಂದು ಕೋಶ. ಶರೀರ ಹೇಗೆ ಸ್ಪಷ್ಟವಾಗಿ ಒಂದು ಅದಕ್ಕೆ ಆಕಾರ ಸ್ವರೂಪ ಇದೆಯೋ ಮನಸ್ಸಿಗೂ ಹಾಗೆ ಇದೆ. ಅದರ ಮುಂದಿನದು ವಿಜ್ಞಾನಮಯ ಕೋಶ. ನಮಗೆ ಗೊತ್ತಿಲ್ಲದೆ ನಾವು ಒಂದು ಜ್ಞಾನದ ದಾರಿಯಲ್ಲಿ ನಡೀತಾ ಇರ್ತೀವಿ. ನಮಗೇನೋ ಒಂದು ಕಷ್ಟ ಬಂತು, ನೋವಾಯ್ತು, ದುಃಖ ಆಯ್ತು, ನಾವು ಯಾರನ್ನು ಕೇಳ್ತೀವಿ, ಅವ್ರು ಹೇಳಿದ್ದೆಲ್ಲ ನಾವು ತಗೊಳ್ದಿಲ್ಲ, ನಮಗೆ ಏನ್ ಬೇಕು ಒಂದು ಜ್ಞಾನವನ್ನ ಅದರಿಂದ ಆಯ್ಕೆ ಮಾಡ್ಕೊಂಡು ನಾವು ಉಪಯೋಗಿಸ್ಕೋತೀವಿ. ಮತ್ ನಮ್ಮೊಳಗೂ ಅಷ್ಟೇನೆ, ಚಿಕ್ಕ ಮಗುಗೆ ಬೆಂಕಿಯನ್ನು ಮುಟ್ಟಿದಾಗ ಇನ್ಮೇಲಿಂದ ನಾವು ಮುಟ್ಟಲ್ಲ ಅನ್ನುವಂತಹ ಒಂದು ಅರಿವು ಬರುತ್ತಲ್ಲ, ರಿಯಲೈಸೇಷನ್ ಬರುತ್ತಲ್ಲ, ಅದೆಲ್ಲ ತುಂಬಿರುವುದಂಥದ್ದು ವಿಜ್ಞಾನಮಯ ಕೋಶ. ನಂತರ ಆನಂದಮಯ ಕೋಶ. ಪ್ರತಿ ಕ್ಷಣ ನಮ್ಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರು ಆನಂದ ಆಗತ್ತೆ, ಗಮನಿಸೋದಿಲ್ಲ ಅಷ್ಟೆ. ಈ ಎಲ್ಲಾ ಕೋಶಗಳನ್ನ ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ. ಬೇರೆ ವೈದ್ಯಕೀಯ ಮೆಥಡ್ಗೂ ಹೀಲಿಂಗ್ ಮೆಥಡ್ಗೂ ಡಿಫ್ರೆನ್ಸ್ ಇದೆ. ಅದೆಲ್ಲವೂ ಸಾಮಾನ್ಯವಾಗಿ ಅನ್ನಮಯ ಕೋಶದ ಮುಖಾಂತರ ಬೇರೆ ರೀಚ್ ಆಗುತ್ತೆ. ಆ ಕೋಶಕ್ಕೆ ನೇರವಾದಂತಹ ಚಿಕಿತ್ಸೆ ಮಾಡುವಂತಹ ಅವಕಾಶ ಲಭ್ಯ ಇದೆ.
0: ಒಂದೊಂದೇ ಕೋಶಗಳನ್ನ ದಾಟಿಕೊಂಡು ಅದು ಚೈತನ್ಯದ ಮೂಲ ಚೈತನ್ಯ ರೂಪಕ್ಕೆ ನಾವು ತಲುಪುವಂತದ್ದು.
1: ಉದಾಹರಣೆಗೆ ಆನಂದ, ನೀವು ಅಲೋಪತಿ ಮೆಥಡ್ ಅಲ್ಲಿ ಹೆಂಗ್ ಕೊಡ್ತೀರಿ? ಇಲ್ಲ ಅಲ್ವಾ? ಅದಕ್ಕೆ ಬೇರೆ ಬೇರೆ ಮೆಥಡ್ ಬೇಕಾಗುತ್ತೆ. ಈಗ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ ಕೊಟ್ಟು ಹ್ಯಾಪಿನೆಸ್ ಎನರ್ಜಿ ಕೆಮಿಕಲ್ಸ್ ಅನ್ನ ಜಾಸ್ತಿ ಮಾಡಬಹುದೇ ಹೊರತು ಅಗೇನ್ ಥ್ರೂ ಬಾಡಿ. ಹೀಲಿಂಗ್ ಅಲ್ಲಿ ಆಗಲ್ಲ. ಇಂಥ ಕೋಶಕ್ಕೆ ಇಂತಿಂತದ್ದೇ ಥೆರಪಿ ಅಂತ ಇರುತ್ತೆ.
0: ಹೀಲಿಂಗ್ ಥೆರಪಿಗೂ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ, ಸಪ್ತ ಚಕ್ರಗಳು, ಆ ಚಕ್ರಗಳು ಈ ಹೀಲಿಂಗ್ ಥೆರಪಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತೆ? ಅದು
1: ಪ್ರಾಣಮಯ ಕೋಶ ಅಂತ ಹೇಳಿದ್ನಲ್ಲ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ, ನಾಡಿಗಳಿವೆ. ಈ ಚೈತನ್ಯಕ್ಕೆ ತನ್ನದೇ ಆದಂತಹ ಒಂದು ಕೋಶ, ಅದಕ್ಕೊಂದು ಅದರದ್ದೇ ಆದಂತಹ ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶರೀರದಲ್ಲಿ ಹೃದಯ, ಮಿದುಳು ಎಲ್ಲ ಇದ್ದ ಹಾಗೇನೆ ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳೆಲ್ಲ ಅದರ ಅಂಗಾಂಗಗಳು, ಈ ನಾಡಿಗಳು ರಕ್ತ ಸಂಚಾರದ ನಾಳಗಳಿದ್ದ ಹಾಗೆ ಈ ರೀತಿ ಒಂದು ಪರಿಕಲ್ಪನೆ ಮಾಡ್ಕೋಬಹುದು. ಈ ಚಕ್ರಗಳು ಏನ್ ಮಾಡುತ್ತೆ, ವಾತಾವರಣದಿಂದ ಚೈತನ್ಯವನ್ನು ರಿಸೀವ್ ಮಾಡ್ಕೊಳತ್ತೆ, ಸ್ವೀಕಾರ ಮಾಡುತ್ತೆ. ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಬಾಡಿ ಎರಡುದಕ್ಕೂ ಕೂಡ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಎಷ್ಟೆಷ್ಟು ಚೈತನ್ಯ ಅಗತ್ಯ ಇದೆಯೋ ಅಷ್ಟನ್ನು ಕೊಟ್ಟು ಉಪಯೋಗಿಸಲ್ಪಟ್ಟ ಹೆಚ್ಚಾದ ಚೈತನ್ಯವನ್ನ ವೇಸ್ಟ್ ಎನರ್ಜಿ, ಡಿಸೀಸ್ಡ್ ಎನರ್ಜಿ, ಯೂಸ್ಡ್ ಅಪ್ ಎನರ್ಜೀಸ್ ಇದೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ ಈ ಚಕ್ರಗಳು. ನಾವು ಬರೀ ಸಪ್ತ ಚಕ್ರಗಳನ್ನು ಮಾತ್ರ ಹೇಳಲ್ಲ, ಭಗವದ್ಗೀತೆಯಲ್ಲಿ ದ್ವಾದಶ ಚಕ್ರ ದ್ವಾರಗಳ ಬಗ್ಗೆ ಹೇಳ್ತಾರೆ. ಹಾಗೆ ಆ ಅಷ್ಟೂ ಚಕ್ರಗಳು ಹೆಚ್ಚಿನ ಚಕ್ರಗಳ ಬಗ್ಗೆ ಹೇಳ್ತೀವಿ.
0: ಈ ಮುಖ್ಯವಾದ ಸಪ್ತ ಚಕ್ರಗಳಾಗ್ಲಿ ಅಥವಾ 12 ಚಕ್ರಗಳು ಅಂತ ನೀವೇನು ಹೇಳಿದ್ರಿ, ಅದು ದೇಹದ ಯಾವ ಭಾಗಗಳಲ್ಲಿ ಇರುತ್ತೆ?
1: ಒಂದೊಂದು ಅಂಗಗಳ ಒಂದು ಸಂಗ್ರಹ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನ

0: ಕರ್ಮಸ್ಥಾನಗಳು ಅಂತ ಆಯುರ್ವೇದ ಹೇಳುತ್ತೆ. ಈಗ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ, ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಅಲೋಪತಿ ಹೇಳುತ್ತೆ. ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ, ನಾವು ಇದನ್ನ ಮಾಸ್ಟರ್ ಚಕ್ರ ಅಂತ ಹೇಳ್ತೀವಿ, ಗುರು ಚಕ್ರ ಅಂತಾನು ಹೇಳ್ತಾರೆ. ನೀವು ಆಜ್ಞಾ ಚಕ್ರವನ್ನ ಸರಿಯಾಗಿ ಟ್ರೀಟ್ ಮಾಡಿ ಅದಕ್ಕೆ ಎನರ್ಜಿ ಕೊಟ್ರೆ ಇಡೀ ಶರೀರಕ್ಕೆ ಏನ್ ಮೆಸೇಜ್ ಕೊಡಬೇಕು ಅದು ಕೊಡುತ್ತೆ. ಇದೇ ಕೆಲಸವನ್ನ ಪಿಟ್ಯೂಟರಿ ಗ್ರಂಥಿನೂ ಮಾಡುತ್ತೆ. ಈ ಚಕ್ರಗಳು ಮತ್ತು ಅಂಗಾಂಗಗಳ ಸಮನ್ವಯ ಯಾವಾಗಲೂ ಒಂದಾಗೇ ಇರುತ್ತೆ. ಹೃದಯ ಚಕ್ರ ಇಡೀ ಶರೀರಕ್ಕೂ ರಕ್ತ ಸಂಚಾರ ಮಾಡಿಸುವಂತದ್ದು ಅನಾಹತ ಚಕ್ರ ಆಗಿರುತ್ತೆ. ಹೃದಯ ಚಕ್ರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಡೀ ಶರೀರದಲ್ಲಿ ಏನೇನು ರಕ್ತ ಸಂಚಾರ ಯಾವ ರೀತಿಯಲ್ಲಿ ಆಗಬೇಕು, ಅದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟನ್ನು ಇದು ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಕೇಂದ್ರ ಬಿಂದುವೇ ಆಗಿರುತ್ತೆ. ಶರೀರ ಚೈತನ್ಯ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರುತ್ತೆ.
1: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅದಕ್ಕೂ ಏನಾದರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
0: ಶರೀರದ ಎಲ್ಲ ಅಂಗಾಂಗಗಳು, ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್, ನಿರ್ನಾಳ ಗ್ರಂಥಿಗಳ ಹಾರ್ಮೋನ್ ಸಿಸ್ಟಮ್, ನ್ಯೂರೋ ಸಿಸ್ಟಮ್, ಎಲ್ಲವೂ ಕೂಡ ಚಕ್ರಗಳ
1: ಅಧೀನ

0: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು ಎಂಡಕ್ರೈನ್ ಗ್ಲಾಂಡ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಅದಕ್ಕೂ ಏನಾದ್ರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
1: ಶರೀರದ ಎಲ್ಲಾ ಅಂಗಾಂಗಗಳು, ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್, ನಿರ್ನಾಳ ಗ್ರಂಥಿಗಳ ಹಾರ್ಮೋನ್ ಸಿಸ್ಟಮ್, ನ್ಯೂರೋ ಸಿಸ್ಟಮ್, ಎಲ್ಲವೂ ಕೂಡ ಚಕ್ರಗಳ
0: ಅಧೀನ
1: ಅಧೀನ. ಅದು ಕೆಲಸ ಮಾಡ್ಬೇಕಂದ್ರೆ ಇಂಥ ಚಕ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಥ ಅಂಗಾಂಗ ತೊಂದರೆ ಒಳಗಾಗಿದೆ ಅಂತ ಪಕ್ಕ. ಅದು ಈ ಚಕ್ರಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ಈ ಚಕ್ರ ಹಿಂಗೆ ಕೆಲಸ ಮಾಡುತ್ತೆ ಅಂತ. ಅಷ್ಟು ಒಂದೊಂದು ಚಕ್ರ, ನಮ್ದು ಆರ್ ಆರ್ ಸ್ಕ್ಯಾನಿಂಗ್ ಕೂಡ ನಾವು ಮಾಡ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ನೀವು ಚಕ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಚಕ್ರದಲ್ಲಿ ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಇರೋದು ಗ್ಯಾರಂಟಿ. ಅದು ಸ್ಟೇಜ್ ವೈಸ್ ಆಗ್ಬೋದು, ಆಲ್ರೆಡಿ ಬಂದಿರಬಹುದು ಕಾಯಿಲೆಗಳು, ಮೊದಲು ಚೈತನ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಶರೀರದಲ್ಲಿ.
0: ಆರ್ ಆರ್ ಸ್ಕ್ಯಾನಿಂಗ್ ಅಂದ್ರೆ ಏನು? ನಾವು ಎಕ್ಸ್ರೇ ನೋಡಿದೀವಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಎಂ ಆರ್ ಐ ಅಂತ ಎಲ್ಲ ಹೇಳ್ತಾ ಇದೀವಿ. ಆರ್ ಆರ್ ಸ್ಕ್ಯಾನಿಂಗ್ ಹೇಗೆ?
1: ಮೊದಲು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂತು, ರಷ್ಯನ್ ಸೈಂಟಿಸ್ಟ್ ಒಬ್ಬರು ಮಾಡಿದ್ರು. ಈಗ ನಮ್ಮ ಬೆರಳುಗಳನ್ನು ಇಟ್ಟಾಗ ಬೆರಳಿನ ಅದರ ಬಯೋ ಎನರ್ಜಿ ಫೀಲ್ಡ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ, ಆ ಬಯೋ ಎನರ್ಜಿ ಫೀಲ್ಡ್ ಅನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ,
0: ಫೋಟೋ ತೆಗೆಯುತ್ತೆ,
1: ಫೋಟೋ ತೆಗೆಯುತ್ತೆ. ಈಗ ಆಕ್ಯುಪಂಚರ್ ಅವರು ಏನು ಹೇಳ್ತಾರೆ, ನಿಮ್ಮ ಕೈ ಕಾಲುಗಳಲ್ಲಿ ಎಲ್ಲ ಶರೀರದ ಅಂಗಾಂಗಗಳು ಇದೆ, ಕೇಂದ್ರ ಇದೆ ಅಂತ. ಇದು ಅದೇ ಥರನೇ, ಅದು ಒಂದೊಂದು ಬೆರಳಿನಲ್ಲಿಯೂ ಕೂಡ ಇಡೀ ಶರೀರಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ.
0: ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ತಿಕ್ಕಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ ಮಲ್ಲೆ ಸ್ಥಿತಾಗೋರಿ ಪ್ರಭಾತೆ ಕರ ದರ್ಶನ ಅಂತೀವಿ ನೋಡಿ, ನಮ್ಗೆ ಇದು ಅದಕ್ಕೆ ಕನೆಕ್ಟೆಡ್ ಅನ್ಸುತ್ತೆ.
1: ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ಯಾವುದೇ ಹೇಳಿದ್ರು ಕೂಡ ಅದಷ್ಟು ಅದಕ್ಕೆ
0: ಸಮಯ ಎನರ್ಜಿ ಅದು ಇದು ಅಂತ ಹೇಳಿದ್ದೆ. ಭಗವಂತ ಇದನ್ನೇ, ದೇವ್ರ ಇದಳೆ, ದೇವಿ ಇದಳೆ ಕೈಯಲ್ಲಿ ಅಂದ್ಬಿಟ್ರೆ ಬೇಗ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದ್ರೆ, ಈ ಮನೆಯಲ್ಲಿ ನಾವು ಒಬ್ಬ ಸ್ತ್ರೀ, ಒಂದು ಹೆಣ್ಣು ಮಗಳು ತುಂಬಾ ಕೆಲಸಗಳನ್ನ ಅವಳು ತರ ದಶಾವಧಾನ ಶತಾವಧಾನ ನಡೀತಾ ಇರುತ್ತೆ ಮನೆಯಲ್ಲಿ. ಒಂದು ಸಂಸಾರವನ್ನು ನೊಗದ ಹೊತ್ತ ಸಂಸಾರದ ನೊಗವನ್ನ ಹೊತ್ತಂತಹ ಒಬ್ಬ ಸ್ತ್ರೀ, ಅವಳ ಒಂದು ಪ್ರಾಣಶಕ್ತಿಯ ಬಗ್ಗೆ ಅಥವಾ ಆಕೆಯಲ್ಲಿರ್ತಕ್ಕಂತಹ ಚೈತನ್ಯವನ್ನ ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಂದ್ರೆ, ಗಟ್ಟಿ ಮಾಡಬೇಕು ಅಂತಂದ್ರೆ ಪ್ರಾಣಿಕ್ ಹೀಲಿಂಗ್ ಹೇಗೆ ಸಹಾಯ ಮಾಡುತ್ತೆ?
1: ಹೆಣ್ಣು ಮಕ್ಕಳನ್ನ ದುರ್ಗೆಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಕೈಗಳು, ನವರಾತ್ರಿಯಲ್ಲಿ 10 ಸ್ವರೂಪ ಕೊಡ್ತಾರೆ, ಎಷ್ಟು ಕೈಗಳಾಯ್ತು. ಈಗಿನ ಹೊಸ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆ ಅಂದ್ರೆ, ಪ್ರಾಪಂಚಿಕ ಜೀವನದಲ್ಲಿ ಅದೇ ರೀತಿಯಾಗಿದೆ, ಎಷ್ಟು ಕೈ ಇದ್ರೂ ಸಾಲದು ಆಕೆಗೆ, ಅಷ್ಟು ಪ್ರಮಾಣದಲ್ಲಿ ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ಆಕೆಯ ಮನಸ್ಸಿನಲ್ಲಿ ಏನಾಗ್ಬೋದು, ಶರೀರದಲ್ಲಿ ಏನಾಗ್ಬೋದು, ಬೆಳಿಗ್ಗೆ ಎದ್ರೆ ರಾತ್ರಿಯ ತನಕ ಆಕೆಗೆ ಅಂತ ತನ್ನ ಸಮಯ ಇಲ್ಲ, ಸಿಕ್ಕಿದ್ರು ಕೂಡ ಈ ಮೊಬೈಲಲ್ಲಿ 5 ನಿಮಿಷ ನೋಡೋಷ್ಟೊತ್ತಿಗೆ ಇನ್ನೊಂದಿಷ್ಟು ಪ್ರೆಷರ್, ಮಕ್ಕಳು ಗಂಡ ಈ ರೀತಿ ಸಾಂಸಾರಿಕ ಜೀವನಕ್ಕೆ ಎಂಟರ್ ಆದ್ಮೇಲೆ ವರ್ಕ್ಗೆ ಹೋಗೋರ್ಗಂತೂ ಇನ್ನೂ ಜಾಸ್ತಿ. ಇದನ್ನು ಹೇಗೆ ನಿಭಾಯಿಸ್ಬೇಕು? ಮೊದಲನೇದಾಗಿ ಇದನ್ನು ನಾವು ಯೋಗಿಕ್ ಹೀಲಿಂಗ್ ಅಂತ ತಗೊಳ್ಳೋಣ. ಸಮಗ್ರವಾಗಿ ಯೋಗ ಕರ್ಮಸು ಕೌಶಲ, ನಾವು ಸ್ಕಿಲ್ಫುಲ್ ಆಗಿ ಮಾಡಬೇಕು. ನನ್ನ ಹತ್ರ ಇದಿಷ್ಟು ಮಾಡೋಕ್ಕಾಗತ್ತೆ, ಇದಿಷ್ಟು ಮಾಡೋಕ್ಕಾಗಲ್ಲ, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಮಾಡ್ತೀನಿ ಅನ್ನೋ ಭ್ರಮೆಗೆ ಹೋಗ್ಬಾರ್ದು. ನನ್ನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಸೋಮಾರಿತನದಿಂದ ಅಲ್ಲ, ಅನುಭವದಿಂದ, ಜ್ಞಾನದಿಂದ, ಅಟ್ ವಾಟ್ ಕಾಸ್ಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಮಾಡೋಕ್ಕಾಗುತ್ತೆ. ವಯೋಧರ್ಮಕ್ಕೆ ಅನುಗುಣವಾಗಿ ಮಾಡುವ ಸಾಮರ್ಥ್ಯ ಬದಲಾಗುತ್ತೆ. ಫಸ್ಟ್ ಆಕೆ ತನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ಮನೆಯಲ್ಲಿರೋರು ಯಾರು ಆಕೆಯ ವಿರೋಧಿಗಳಲ್ಲ, ಪ್ರತಿಸ್ಪರ್ಧಿಗಳು ಅಲ್ಲ. ಮೊದಲಿನಿಂದಲೇ ನನ್ನ ಹತ್ರ ಇಷ್ಟ ಆಗತ್ತೆ ಆಗಲ್ಲ ಅಂತ ಕಮ್ಯುನಿಕೇಟ್ ಮಾಡಿದಾಗ ಪ್ರಾರಂಭದಲ್ಲಿ 1-2 ದಿನ ಅವ್ರು ಮಾಡಿಕೊಡದೇ ಇರಬಹುದು, ಕೊನೆಗೆ ಅವ್ರಿಗೂ ಅರ್ಥ ಆಗತ್ತೆ, ಬರ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, ಬೌಂಡ್ರಿ ಹಾಕ್ಬಿಡಿ. ಈಗ ಎಕ್ಸಾಂಪಲ್, ಕುಡಿದಿರೋ ಲೋಟ ಅಲ್ಲೇ ಇಟ್ಟಿರ್ತಾರೆ, ತಿಂಡಿ ತಟ್ಟೆ ಅಲ್ಲೇ ಇಟ್ಟಿರ್ತಾರೆ, ಇದು ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಬಚ್ಚಲ್ ಮನೇಲಿ ತವೆಲಲ್ಲೇ ಇಡ್ತಾರೆ, ಎಲ್ಲ ಗಲೀಜಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ತುಂಬ ಹೋರಾಟ ಮಾಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅವರಿಗೆ ಇದನ್ನೇನು ಜವಾಬ್ದಾರಿ, ತೆಗೆದಿಡ್ಬೇಡಿ, 2 ದಿನ ತೆಗೆದಿಡ್ಬೇಡಿ, 1 ವಾರ ತೆಗೆದಿಡ್ಬೇಡಿ, ಅವಾಗ ಅವ್ರಿಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅವ್ರು ಹೆಂಗೂ ಮಾಡ್ತಾ ಇಲ್ಲ ಅಂತ ಮಾಡಿಬಿಡ್ತೀವಿ. ಅವ್ರಿಗೇನು ಕಾಣುತ್ತೆ, ನಾವು ಮಾಡದೇ ಇದ್ರೆ ಹೆಂಗೋ ಅವ್ರು ಮಾಡ್ತಾರಲ್ಲ ಅಂತ. ಎರಡೂ ದೃಷ್ಟಿಕೋನ ಒಂದು ಕೆಲಸದ ಬಗ್ಗೆ ಅದೇ ಇದೆ,
0: ಅವರು ಹಾಗೆ ಬೆಳೀತಾರೆ ನಾವು ಹೀಗೆ ಒದ್ದಾಡ್ತೀವಿ.
1: ಹೌದು, ಇದು ಆ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಟೈಮ್ ತಗೊಳ್ಳುತ್ತೆ. ಒಂದ್ಸಲ ಫಿಕ್ಸ್ ಆದ್ಮೇಲೆ ಆ ಸ್ಟ್ರೆಸ್ ಇರಲ್ಲ. ಇದು ಮೊದಲನೇದು, ಜ್ಞಾನದ ದೃಷ್ಟಿ. ಇದು ಅದಕ್ಕೆ ತಾಯಿ ಅಂತಹ ತಾಕತ್ ಬೇಕು, ಪವರ್ ಅಂತ ನಾವು ಹೇಳ್ತೀವಿ ದುರ್ಗೆಯನ್ನ. ಲಕ್ಷ್ಮಿಗೆ 10 ಕೈ ತೋರಿಸಲ್ಲ, ನಾವು ದುರ್ಗೆ ತೋರಿಸ್ತೀವಿ, ಪವರ್ ಬೇಕು ಅಲ್ವಾ. ನೆಕ್ಸ್ಟ್ ಏನ್ ಬೇಕು, ಪ್ರಾಣಮಯ ಕೋಶದಲ್ಲಿ ಆಕೆ ಸರಳವಾದ ಜೀವನ, ಅಡಿಗೆ ಮಾಡ್ತಿದಾರ, ಒಂದು ಸಂತೋಷವಾಗಿ ನಕ್ಕ ಬಿಡ್ಲಿ, ಮಧ್ಯದಲ್ಲಿ ಒಂದು ನಗು, ತನಗಿಷ್ಟವಾದ

0: ಅಡುಗೆನು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಒಂದ್ಸಲ ಡೀಪ್ ಬ್ರೀದಿಂಗ್, ಕೆಲಸದ ಮಧ್ಯದಲ್ಲೇ ಇದಿಷ್ಟು. ಆಮೇಲೆ ಯಾವುದೋ ಒಂದು ಸಂತೋಷವನ್ನು ನೆನಪು ಮಾಡ್ಕೊಂಡು ಆಗಾಗ ನಗುವಂಥದ್ದು, ನಂಗೆ ಇಷ್ಟು ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನೇ ಯೋಚನೆ ಮಾಡೋಕ್ಕಿಂತ ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಎಲ್ಲೋ ಸ್ಟ್ರೆಸ್ಸಲ್ಲಿ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಕಾರಲ್ಲಿ ಕೂತಿರ್ತಾರೆ, 2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇಷ್ಟು ಟ್ರಾಫಿಕ್ ಅಂತ ಬೈಕೋಬೇಡಿ. ಟ್ರಾಫಿಕ್ ಸಿಕ್ಕಿದೆಯಾ, 2 ನಿಮಿಷ ನಂಗೆ ಎಕ್ಸ್ಟ್ರಾ ಸಿಕ್ಕಿದೆ, ಏನೂ ಮಾಡೋಕ್ಕಾಗಲ್ಲ. ಮಾಡ್ಬೋದಾದ್ಯಾವುದು ಮನಸ್ಸಿನಲ್ಲಿ ಪರಿವರ್ತನೆ. ಅಷ್ಟನ್ನು ಒಂದು ಸಲ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ.
1: ಇಂತಹ ಒಂದು ಒಳ್ಳೆ ಗುಟ್ಟು ಹೇಳ್ಕೊಟ್ರಿ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡೋಕ್ಕಾಗಲ್ಲ, ಆದರೆ ಇದನ್ನು ಮಾಡ್ಬೋದು, ತುಂಬ ಇದು ಮುಖ್ಯವಾದ
0: ಅಲ್ವಾ.
1: ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸಕಾರಾತ್ಮಕತೆ ಬೆಳೆಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು.
0: ಪ್ರಕೃತಿ ನಿಯಮ ಅದು, ಪ್ರಕೃತಿ ಪ್ರತಿಯೊಬ್ಬನಿಗೂ ಆ ಸಮಯವನ್ನು ಕೊಡ್ತಾನೇ ಇರುತ್ತೆ. ನಾವು ಅದ್ರ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೆ ಅದು ಹಾಸ್ಪಿಟಲ್ ಬೆಡ್ ಮೇಲೆ ಹೋಗಿ ತಂದು ರೆಸ್ಟ್ ತಗೊಳತ್ತೆ. ಬಟ್ ನಾಟ್ ಟು ಡೂ ದಟ್ ಅಲ್ವಾ. ಇದು ಆಗಾಗ ಮಾಡ್ಕೊಳ್ಳೋದು, ಇದು ಬದುಕು, ನಾವು ಆಯ್ಕೆ ಮಾಡಿಕೊಂಡ ಬದುಕು. ಖುಷಿ ಪಡೋಣ, ನಾವು ಯಾರಿಗೂ ಮಾಡ್ತಿಲ್ಲ, ಮಾಡಿದ್ರೆ ನಮ್ಮದೇ ಮಕ್ಕಳು, ನಮ್ಮದೇ ತಾಯಿ ತಂದೆ, ನಮ್ಮದೇ ಅತ್ತೆ ಮಾವ, ನಮ್ಮದೇ ಗಂಡ, ನನ್ನದು ಅಂತ ಕನೆಕ್ಟ್ ಆಗಿರೋದ್ರಿಂದ. ಯಾವ ಕಾರಣದಿಂದ ನಾನು ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ, ಇದರಲ್ಲಿ ನನಗೇನೋ ಖುಷಿ ಇದೆ, ಇದರಲ್ಲಿ ನನಗೇನೋ ಸಮಾಧಾನ ಇದೆ, ನನಗೆ ಇದರಲ್ಲಿ ಏನೋ ಬೆನಿಫಿಟ್ ಇರೋದ್ರಿಂದ ನಾನು ಇದಿಷ್ಟು ಹಿಡಿದಿಟ್ಕೊಂಡಿದ್ದೀನಿ. ಆ ಬೆನಿಫಿಟ್ ಕಡೆ ನೋಡಿಕೊಂಡಾಗ ನನ್ನ ಸಮಾಧಾನ ಆಗುತ್ತೆ. ನಮ್ಮ ಕಷ್ಟದ ಕಡೆ ನೋಡೋದು ಬಿಡಬೇಕು. ಇದಿಷ್ಟನ್ನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಗೊತ್ತಾ, ಮನೆಯಲ್ಲಿ ಒಂದು ಒಳ್ಳೆ ಸಂಗೀತ ಹಾಕ್ಕೊಳ್ಳಿ, ಮ್ಯೂಸ್ ಇನ್ಸ್ಟ್ರೂಮೆಂಟಲ್ ಭಜನ್ಸು, ಬೆಳಿಗ್ಗೆ ಆದರೂ ಒಳ್ಳೆ ಭಜನ್ಸ್ ಹಾಕ್ಕೊಳ್ಳಿ, ಮನಸ್ಸು ಖುಷಿ ಆಗುತ್ತೆ. ಆದಷ್ಟು ಎಷ್ಟೇ ಬೈಬೇಕು ಅನ್ಸಿದ್ರು ಕಮ್ಮಿ ಮಾಡ್ಕೊಳ್ಳಿ. ಬೈಯೋದ್ರಿಂದ ನನಗೂ ಮತ್ತು ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಮನೆ ಎನರ್ಜಿನೂ ವ್ಯತ್ಯಾಸ ಆಗುತ್ತೆ. ಊಟ ತಿಂಡಿ ಅಡುಗೆ ಮಾಡಬೇಕಾದಾಗ ಖುಷಿಯಾಗಿ ಮಾಡಿ, ಯಾವುದೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಸಿಕ್ಕಲಿ ಅಂತ ಪ್ರೇ ಮಾಡ್ಕೊಂಡು ಮಾಡಿ, ಹಾರೈಕೆ ಮಾಡಿ. ಮೊದಲೆಲ್ಲ ನೈವೇದ್ಯದ ಕಲ್ಪನೆ ಅದೇ ಅಲ್ವಾ, ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ಬೈಕೊಂಡು ಅಡುಗೆ ಮಾಡಲ್ಲ, ಭಕ್ತಿಯಿಂದ ಮಾಡ್ತೇವೆ. ಇದು ಎಲ್ಲರಲ್ಲಿರುವ ಭಗವಂತನಿಗೆ ಅಲ್ವಾ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನ, ಎಲ್ಲರ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಭಗವಂತನಿಗೆ ತಾನೇ ನಾವು ಮಾಡೋ ಆಹಾರ ಎಲ್ಲ ಸಮಾನ.
1: ವೈಶ್ವಾನರೋ ಭೂತ್ವ,
0: ಹೌದು,
1: ಪ್ರಾಣಿ ನಮ್ಮ ದೇಹ ಆಶ್ರಿತ.
0: ಹಾಗಾಗಿ ಆ ಭಾವದಿಂದ ಮಾಡಿದಾಗ ಬದಲಾವಣೆ ಆಗುತ್ತೆ ಬದುಕು, ನಮಗೆ ಬದುಕಕ್ಕೆ
1: ನಾವೇ, ನಾವು ನಮ್ಮ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ನಮ್ಮ ಮನೆಗಳನ್ನು ನಾವು ಸುಮ್ಮನೆ ಸಿಂಹಾವಲೋಕನ ಮಾಡಿಕೊಂಡ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು, ನಮ್ಮ ಅಜ್ಜಿ ಹಿರಿಯರೆಲ್ಲರೂ ಕೂಡ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾ ಇದ್ರು ಅಂತಿದ್ದಾಗೇನೆ ಅವ್ರ ಬಾಯಲ್ಲಿ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಶುರುವಾಗ್ತಿತ್ತು. ಪೂಜೆ ಮುಗಿಯೋವರೆಗೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಹೊರಟು ಹೋಗಿದೆ. ಅವೆಲ್ಲವೂ ಕೂಡ ಈ ಪ್ರಾಣಿ ಕೀಲಿಂಗು ತಾನಾಗೆ ಅದು
0: ದಾರಿ ತೋರಿಸುತ್ತೆ ಅಂದ್ರೆ ಒಳಗಿನ ಅಂತರ ದೃಷ್ಟಿ ಬದಲಾಗಬೇಕು. ಅದಕ್ಕೆ ಮತ್ತೆ ಅದರಲ್ಲಿ ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಎಂತ ಅಂತಂದ್ರೆ, ನಿರಂತರವಾಗಿ ನನ್ನನ್ನೇ ಯೋಚನೆ ಮಾಡಿ, ನಾನೇನು ಯೋಗಕ್ಷೇಮ ಮಹಾಮ್ಯ. ಇದನ್ನ ಸೈನ್ಸ್ ಏನು ಹೇಳುತ್ತೆ, ವೆನ್ ಯುವರ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಆಗ ನಿಮ್ಮ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಸ್ಟೇಟಿಗೆ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಸ್ಟೆಬಿಲೈಸ್ ಆಗುತ್ತೆ. ಅನನ್ಯಾಸ್ ಚಿಂತೆಯಂತೂ ಮಾಮ್ ಅಂದರೆ ನಮ್ಮ ಮನಸ್ಸು ಎಲ್ಲಿರಬೇಕು, ಯೂನಿವರ್ಸ್ ಕಡೆಗೆ, ಭಗವಂತನ ಕಡೆಗೆ. ನೀವು ಯಾವ ಹೆಸರಿಂದಾದರೂ ಕರೀರಿ, ಅದನ್ನು ನೆನ್ಪು ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ. ನಾನೇ ಅಂತ ಅಂದ್ಕೊಂಡಾಗ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಇದು ಕೂಡ ಒಂದು ಸಮರ್ಪಣೆಯ ಭಾವ ಕರ್ಮದ ದೃಷ್ಟಿಯಿಂದ. ಇದು ನನ್ನ ಕರ್ತವ್ಯ, ನಾನು ಹೇಳಿದ್ನಲ್ಲ, ನಂದೇ ಮಕ್ಕಳು ನನ್ನ ಮಾತು ಕೇಳದೇ ಇದ್ರು ಕೂಡ ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವ್ರು ಹಿಂಗೇ ಮಾಡಬೇಕು ಅಂತ ಇಟ್ಕೊಂಡಾಗ ಕಷ್ಟ ಆಗುತ್ತೆ,
1: ನಿರೀಕ್ಷೆ ಇರಬಾರ್ದು.
0: ಹೌದು, ಆದರೆ ನಾನು ಮಾಡುವ ರೀತಿಯಲ್ಲಿ ಬೌಂಡ್ರಿ ಇರಬೇಕು, ನನ್ನನ್ನು ಕೂಡ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ಫಸ್ಟ್ ನೀವು ಮಾಡುವ ಕೆಲಸ ಗೌರವಿಸಿ, ಅಯ್ಯೋ ನಾನು ಬರೀ ಹೌಸ್ ವೈಫ್ ಅಂದ್ಕೋಬೇಡಿ, ಅದು ತುಂಬ ದೊಡ್ಡ ತಪಸ್ಸು, ಎಲ್ಲರ ಹತ್ರ ಮಾಡೋಕ್ಕಾಗುವಂಥದ್ದಲ್ಲ, ಅದನ್ನು ಗೌರವಿಸ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ತುಂಬ ಶ್ರೇಯಸ್ಸು, ಆತ್ಮಶ್ರೇಯಸ್ಸು, ನನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಇದು ಆಯ್ಕೆ, ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಿಲ್ಲ, ನಮ್ಮ ಜೀವನನೂ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ. ಆ ನಡೆದುಕೊಂಡು ಹೋಗುವ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಅದನ್ನು ನಾವು ಕಂಡುಕೊಳ್ಳುವಂಥದ್ದು, ಅದು ಒಳಗಡೆ ಇದೆ, ಕಂಡುಕೊಳ್ಳುವಂಥದ್ದು.
1: ಈಗ ನಾ ಹೇಗಿರಬೇಕು ಅನ್ನೋದಾಯಿತು. ಈಗ ಹಲವಾರು ಮಾರ್ಗಗಳು ನಮಗೆ ತೋರಿಸಿದೆ, ಯೋಗ ಜೀವನ ಇರಬಹುದು, ಪ್ರಾಣಿ ಕೀಲಿಂಗ್ ದ್ವಾರ ಇರಬಹುದು. ಈಗಾಗಲೇ ಖಿನ್ನತೆಗೊಳಗಾದವರು, ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗೋರು, ಹಾಗೆ ಒತ್ತಡಕ್ಕೆ ಒಳಗಾಗಿರೋರಿಗೆ, ಅಥವಾ ಮಕ್ಕಳಲ್ಲಿ ಸರಿಯಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ, ಎಲ್ಲ ಸ್ಕ್ರೀನ್ ಜೊತೆಗೆ ಮಕ್ಕಳು ಬೆಳೀತಾ ಇದ್ದಾರೆ, ಅಂಥ ಮಕ್ಕಳದ್ದು

0: ಬೇಸ್ತಾ ಇರ್ಪೆನ್ಸ್ ಇರುತ್ತೆ ಮಕ್ಕಳಲ್ಲಿ, ಬೆಳವಣಿಗೆ ಆಗಲಿ, ಓದಿನಲ್ಲಾಗಲಿ, ಅವರ ಅವರ ಒಂದು ನಡತೆಯಲ್ಲಾಗಲಿ ತುಂಬ ಡಿಸ್ಟರ್ಬೆನ್ಸ್. ಇಂತಹ ಸಂದರ್ಭದಲ್ಲಿ ಇಂತಹ ಈ ರೀತಿ ಸಮಸ್ಯೆಗೆ ಒಳಗಾದವರ ಮೇಲೆ ಪ್ರಾಣಿಕ್ ಹೀಲಿಂಗ್ ಯಾವ ಪರಿಣಾಮ ಬೀರುತ್ತೆ, ಅದಕ್ಕೆ ಎಷ್ಟು ನಾವು ಸಮಯ ಕೊಡಬೇಕು ಅಥವಾ ಅದಕ್ಕೆ ಎಷ್ಟು ಗಾಂಭೀರ್ಯತೆ ಅದಕ್ಕೆ ಇದೆ?
1: ಈ ಪ್ರಾಣಿಕ್ ಹೀಲಿಂಗ್ ಗುರುಗಳು ಮಾಸ್ಟರ್ ಚೋವಾ ಕೋಕ್ಸುಯಿ ಅಂತ, ಮೂಲತಃ ಫಿಲಿಪೈನ್ಸ್ ಅವರು. ಅವರದ್ದೊಂದು ಸಂಕಲ್ಪ ಏನಂದ್ರೆ, ಮನೆಯಲ್ಲೊಬ್ಬ ಚಿಕಿತ್ಸಕನಿರಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ಚಿಕಿತ್ಸಕರು ಇರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ಇದ್ರೆ ಎಷ್ಟು ಧೈರ್ಯ, ಮನೆಯಲ್ಲಿ ಒಬ್ಬ ಚಿಕಿತ್ಸಕರು ಇದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಮನೆಗೆ ಟಿ ವಿ ತೊಗೊಂಬರ್ತೀವಿ, ಫ್ರಿಜ್ ತೊಗೊಂಬರ್ತೀವಿ, ಕಾರ್ ತೊಗೊಂಬರ್ತೀವಿ, ಯಾಕೆ ಒಬ್ಬ ಹೀಲರನ್ನು ನಾವು ತಯಾರು ಮಾಡ್ಕೋಬಾರ್ದು? ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಎರಡು ದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮನೇಲಿ ಒಬ್ಬ ಹೀಲರ್ ಆಗ್ತಾರೆ. ಶನಿವಾರ ಭಾನುವಾರ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಹೀಲರ್ ಆಗ್ತಾರೆ. ಆಗೇನಾಗುತ್ತೆ, ಖಿನ್ನತೆ ನನಗೆ ಆಗಿದೆ, ಅದಕ್ಕೆ ಚಿಕಿತ್ಸಾ ದಾರಿ ಇದೆ. ಚೈತನ್ಯವನ್ನು ತಾನು ಶುದ್ಧ ಮಾಡಿಕೊಂಡು ಆರೋಗ್ಯಗೊಳಿಸುವಂತಹ ದಾರಿ ಇದೆ ಅದರಲ್ಲಿ, ಅದನ್ನು ಮಾಡ್ಕೊಳ್ಬೋದು. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ, ನಾವು ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ನೀ ಯಾವಾಗಲೂ ಹಿಂಗೆ ಅಂತ ಶುರು ಮಾಡ್ತೀವಿ. ಆಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ನಾವು ರೆಸ್ಪಾಂಡ್ ಮಾಡಲ್ಲ, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಅದೇ ಅಡುಗೆ ಮಾಡಬೇಕಾದಾಗ ಅಕ್ಕಿ ಇಷ್ಟೇ ತೊಳಿಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಬೇಯಿಸಬೇಕು ಅಂತ ಲೆಕ್ಕಾಚಾರ ಇದೆ. ಪಕ್ವವಲ್ಲದ ಆ ಮನಸ್ಸನ್ನು ನಾನು ಪಕ್ವವಾಗಿ ಬೇಯಿಸೋದಕ್ಕೆ, ನಾನು ಹೆಂಗೆ ತೊಳಿಬೇಕು, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಇಲ್ಲ, ರಿಯಾಕ್ಟ್ ಮಾಡ್ತೀವಿ. ಯಾವುದೋ ಅಲ್ಲದ ಬೇರೆ ಸಂದರ್ಭಗಳಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತೀವಿ, ತಿಳುವಳಿಕೆ ಇಲ್ಲ. ಹಾಗೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹೀಲಿಂಗಲ್ಲಿ ನಾವೇನು ಹೇಳ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆ ತಗೊಳ್ಳಿ. ಒಂದು ಸಾಮಾನ್ಯವಾಗಿ 3 ತಿಂಗಳು ಅಂತ ಹೇಳ್ತೀನಿ, ಹೆಚ್ಚಿನ ಸಂದರ್ಭಗಳಲ್ಲಿ 3 ತಿಂಗಳು ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಾಗ್ತಾರೆ, ಎಲ್ಲರಿಗೂ ಅಂತಲ್ಲ, ಆಮೇಲೆ ಆವರೇಜ್. ನಂತರ ನೀವೇ ಕಲ್ತ್ಕೊಳ್ಳಿ. ಇಲ್ಲಿ ಮಾತ್ರ ಸ್ವಯಂ ಚಿಕಿತ್ಸೆ ಸುಲಭ,
0: ತುಂಬ ಮುಖ್ಯ ಇದು. ಯಾಕಂತಂದರೆ ಯಾವಾಗಲೂ ಈಗ ಸಾಮಾನ್ಯ ಒಂದು ಟ್ರೆಂಡ್ ಏನಾಗಿದೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಒಂದಕ್ಕೆ ನಾವು ಹೋದ್ವಿ ಅಂದರೆ ಅದಕ್ಕೆ ಅಡಿಕ್ಷನ್ ಬೇಕೋ ಬೇಡವೋ ಗೊತ್ತಿಲ್ಲದೆ ನಾವೇ ಅಡಿಕ್ಟ್ ಆಗಿರ್ತೀವಿ. ಮತ್ತು ಇನ್ನೊಂದು ಜಗತ್ತು ಕೂಡ ನಾನಿದ್ದೀನಿ ಒಂದು ಮಾತ್ರೆ ನಮಗೆ ಸರಿ ಹೋಗುತ್ತೆ ಅಂತ ಕರಿತನೂ ಇರುತ್ತೆ. ಇದು ತುಂಬ ಮುಖ್ಯ.
1: ಅಂದರೆ ಅಲ್ಲಿ ಏನಾಗುತ್ತೆ, ಅದು ಹೊರಗಿನಿಂದ ಬಂದ ರಾಸಾಯನಿಕ. ಅದು ಒಂದು ಸಮಸ್ಯೆಯನ್ನು ಸರಿ ಮಾಡೋಕ್ಕೋಗಿ ಇನ್ನೊಂದು ಸಮಸ್ಯೆನು ಹುಟ್ಟಾಕ್ಬೋದು. ಸೈಡ್ ಎಫೆಕ್ಟ್ಸ್ ಆಫ್ ದಿ ಮೆಡಿಸಿನ್ ಇದೆಯಲ್ಲ, ಅದರಿಂದಾಗಿ 40% ಕಾಯಿಲೆಗಳು ಇದೆಯಂತೆ. ಇವಾಗ
0: ನಮಗೆ ಗೊತ್ತಾಗುತ್ತೆ ತಲೆನೋವು ಅಂತ ಒಂದು ಮಾತ್ರೆ ತಗೊಂಡ್ರೆ ಆಸಿಡಿಟಿ ಶುರುವಾಗುತ್ತೆ.
1: ಇದರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಆರೋಗ್ಯ ಸ್ಥಿತಿಗೆ ತಗೊಂಡ್ಬರುವ ಸ್ವಭಾವ ನೀವು ಕಲಿಸಿದ್ರೆ ತನಗೇನು ಬೇಕು ಬೇಡ ಅಂತ ಕಾಪಾಡಿಕೊಳ್ಳೋ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ಚಿಕಿತ್ಸೆಯಲ್ಲಿ ಫಸ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ನೀವೇ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಸೀರಿಯಸ್ ಇದ್ದರೆ. ಆಮೇಲೆ ನೀವು ಕಲ್ತ್ಕೊಳ್ಳಿ, ಚೆನ್ನಾಗಾಯಿತು ಅಂತ ಬಿಟ್ಟು ಹೋಗ್ಬಿಡ್ಬೇಡಿ, ಎಂಪವರ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗಿಂತ ಇನ್ಯಾರು ನನ್ನನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕುಟುಂಬವನ್ನು ನನಗಿಂತ ಬೆಟರಾಗಿ ಟ್ರೀಟ್ ಮಾಡ್ಬೋದಾದವ್ರು ಯಾರೂ ಇಲ್ಲ. ಈ ಧೈರ್ಯ, ಭರವಸೆ, ಜ್ಞಾನ ಮತ್ತು ಅದನ್ನು ಇನ್ವೆಸ್ಟ್ ಮಾಡುವಂತಹ ಸ್ವಭಾವ ನಮಗೆ ಬರಬೇಕು.
0: ಹಾಗೆ ಈಗ ನೀವು ತುಂಬ ವರ್ಷಗಳಿಂದ ಪ್ರಾಣಿಕ್ ಹೀಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಾನಿಕ್ ಬೇರೆ ಯಾರು ಎಲ್ಲೂ ಆಗಲಿಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಪೂರ್ಣ ಗುಣಮುಖರಾಗಿ ಹೋಗಿದ್ದಂತಹ ಅನುಭವಗಳಿದ್ರೆ ನಮ್ಮ ಜೊತೆ ಹಂಚ್ಕೋಬೋದಾ?
1: ತುಂಬ ಇದೆ ನಮಗೆ. ಇದೊಂಥರ ನನಗೆ ಈ ವೃತ್ತಿ ಹೇಗಿದೆ ಅಂತಂದರೆ, ದಿನನಿತ್ಯ ಮಿರಾಕಲ್ಸನ್ನು ನೋಡುವಂತಹ ಒಂದು ಆನಂದ ನನಗೆ. ಭಗವಂತ, ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದ್ಯಾ, ಎಷ್ಟು ಸರಳವಾಗಿದೆ ಜೀವನ ಅಂತ ದಿನಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಒಬ್ಬ ಸೀನಿಯರ್ ಡಾಕ್ಟರ್ ಅವರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಇತ್ತು ಅಂತ ಹೇಳಿದ್ರೆ, ಹೃದಯದಲ್ಲಿ ಅದನ್ನು ಹೃದಯ ಪಂಪ್ ಮಾಡುವ ಸಾಮರ್ಥ್ಯವೇ 18% ಬಂದಿತ್ತು. ಅದು 30-40 ಬರದೆ ಸರ್ಜರಿ ಕೂಡ ಮಾಡಲ್ಲ, ಅಷ್ಟು ಕ್ರಿಟಿಕಲ್ ಇತ್ತು. ಆಮೇಲೆ ಅವ್ರ ಮಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೇಡಮ್ ಮಾಡಿಕೊಡ್ತೀರಾ? ಯಾಕೆಂದರೆ ಗೊತ್ತಿರುತ್ತೆ ನಮ್ಮ ಸಂಪರ್ಕದಲ್ಲಿರೋರಿಗೆ. ನಾನು ಅವರನ್ನು ನೋಡೋಕ್ಕೋದಾಗ ಅವ್ರು ಹೇಳಿದ್ರು, ಕೊನೆಗೆ ಮಾಡಿದ್ವಿ 3 ತಿಂಗಳ ಟ್ರೀಟ್ಮೆಂಟು, ಹೀಲಿಂಗ್ ರೆಗ್ಯುಲರ್ ಆಗಿ, ಡಿಸ್ಟೆಂಟ್ ಹೀಲಿಂಗು, ಹತ್ತಿರದಿಂದನೂ ಅಲ್ಲ, ದೂರದಿಂದ ಚಿಕಿತ್ಸೆ ಮಾಡ್ತಾ ಇದ್ದು. ನಂತರ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡ್ರು. ನಂತರ ಅವ್ರ ಜೊತೆ ನಾನು

0: ಸಿಕ್ತು, ಯಾತ್ರಾ ಸ್ಥಳಕ್ಕೂ ಕೂಡ ಹೋಗಿ ಬರುವಂತಹ ಅವಕಾಶ ಸಿಕ್ತು. ಇದೊಂದು ಉದಾಹರಣೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ರು ಕೂಡ ಎಲ್ಲಾ ಫೆಸಿಲಿಟೀಸ್ ಇದ್ರೂ ಹೆಲ್ಪ್ಲೆಸ್ನೆಸ್ ಅಲ್ಲೂ ಇರುತ್ತೆ. ಎಷ್ಟು ಜನ ಬಾಂಧವ್ಯದ ಸಮಸ್ಯೆಗಾಗಿ ಬರ್ತಾರೆ, ಮಕ್ಕಳ ಅನಾರೋಗ್ಯಕ್ಕಾಗಿ ಬರ್ತಾರೆ, ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಬರ್ತಾರೆ, ಇನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಆ ತರ ಎಮರ್ಜೆನ್ಸೀಸ್ ನಲ್ಲಿ ಬರ್ತಾರೆ, ಸಿವಿಯರ್ ಇನ್ಫೆಕ್ಷನ್ಸ್ ಇರುವಂತಹವ್ರು ಬರ್ತಾರೆ. ಅದೇನಾಗುತ್ತೆ, ಅವ್ರ ಒಳಗಡೆ ಇಮ್ಯುನಿಟಿ ಬೆಳೆದಾಗ ಶರೀರ ತಾನಾಗೆ ಪಂಪ್ ಮಾಡುತ್ತೆ, ಅವರ ಸಿಸ್ಟಮ್ ರಿಕವರಿ ಮೋಡ್ಗೆ ಹೋಗುತ್ತೆ.
1: ಸರಳವಾಗಿ ನೀವು ಹೇಳ್ಬೋದು ಅಂತಂದ್ರೆ, ನಾವು ಹೀಲಿಂಗ್ ಅನ್ನುವಂಥದ್ದು, ಈಗ ಇದು ರೇಡಿಯೋ ಮಾಧ್ಯಮ ಕೇಳಿಸ್ಕೊಳ್ತಾ ಇರ್ತಾರೆ, ಹೇಗ್ ಮಾಡ್ತೀರಾ ಅಂದ್ರೆ, ಈಗ ನಾವು ಸಾಮಾನ್ಯ ನಾನು ನೋಡಿರೋ ಹಾಗೆ, ನಾನು ಗಮನಿಸಿರೋ ಹಾಗೆ, ನಮ್ಮ ಮನೆಗಳಲ್ಲೆಲ್ಲ ದೃಷ್ಟಿ ತೆಗೆಯೋದು ಎಲ್ಲ ಇರ್ತಾ ಇತ್ತು, ಅಂದ್ರೆ ಎನರ್ಜಿ ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ದೃಷ್ಟಿ ತೆಗೆಯೋದು ಅಂತ, ಈ ರೇಖಿ ಇದ್ರಲ್ಲೆಲ್ಲ ಏನೋ ಒಂದು ಸಿಂಬಲ್ ಆತರ ಎಲ್ಲ ಆ ರೀತಿ ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ನಮ್ಗೆ ಕೇಳುವರಿಗೆ ಇದು ಅರ್ಥ ಆಗೋ
0: ಅರ್ಥ ಆಗ್ಬೇಕು. ಮೊದಲನೇದಾಗಿ ಚಿಕಿತ್ಸಕರು ಮತ್ತೆ ಪೇಷಂಟ್ ಎರಡು ವಿಭಾಗ ಮಾಡ್ಕೊಳ್ಳಿ. ಚಿಕಿತ್ಸಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಚಕ್ರಗಳಂದ್ರೆ ಏನು, ಅದ್ರ ಎನರ್ಜಿ ಫೀಲ್ ಮಾಡೋದು ಹೇಗೆ, ಅದರಿಂದ ಒಂದೊಂದರಿಂದ ಚೈತನ್ಯವನ್ನ ತೆಗೆಯೋದು ಹೇಗೆ ಅಂತ, ಕೈ ಮೂಮೆಂಟ್ ಮುಖಾಂತರ. ಈಗ ಚಕ್ರ ಅಂತಂದ್ರೆ ಒಂದು ಚಕ್ರವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಧೂಳು ಕೂತಿದ್ರೆ ಹೇಗೆ ಕೈಯಿಂದ ಒರೆಸಿ ತೆಗಿತೀರೋ ಅದೇ ತರ ಚೈತನ್ಯದ ಚಕ್ರದಿಂದ ಧೂಳನ್ನ ಕೊಳಕನ್ನ ಹೊರಗಡೆ ತೆಗೆದು, ಅಂದ್ರೆ ಚಿಕಿತ್ಸಕನ ಕೈಯಲ್ಲಿರುವ ಎನರ್ಜಿಯಿಂದ ಪೇಷಂಟಿನ ಚಕ್ರದಲ್ಲಿರುವ ಎನರ್ಜಿಯನ್ನ ಕ್ಲೀನ್ ಮಾಡ್ತಾರೆ
1: ತನ್ನದೇ ಆದ ವಿಧದಲ್ಲಿ.
0: ಹೌದು, ಅದಕ್ಕೊಂದು ಮೆಥಡ್ ಇರುತ್ತೆ, ಅಲ್ಲಿಂದ ಕ್ಲೆನ್ಸ್ ಮಾಡಿ ಹಾಕುವಂತದ್ದು. ನಂತರ ಚಿಕಿತ್ಸಕ ತನ್ನನ್ನು ತಾನು ಶುದ್ಧವಾಗಿಟ್ಕೊಂಡು ಅವರಿಗೆ ವಾತಾವರಣದಲ್ಲಿರುವಂತಹ ಅಥವಾ ಪ್ರಾರ್ಥನೆಯಿಂದ ಅವರಿಗೆ ಯಾವ ಚೈತನ್ಯ ಅಗತ್ಯ ಇದೆಯೋ ಅದನ್ನ ಸ್ಪೆಸಿಫಿಕ್ ಆಗಿ ಕೊಡ್ತಾರೆ.
1: ನಾನು ಇವಾಗ ಉದಾಹರಣೆ, ನಾನು ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರ ಒಂದು ಏನು ತೊಂದರೆ ಇತ್ತು ಅದನ್ನ ನನ್ನ ಕೈಯಿಂದ ಒರೆಸಿದಾಗ ನನಗೇನು ತೊಂದರೆ ಆಗಲ್ವಾ?
0: ಅದನ್ನ ತೊಂದರೆ ಮಾಡ್ಕೊಳ್ದೆ ಇರೋ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ಒಬ್ಬ ಡಾಕ್ಟರ್ ತರನೇ, ಡಾಕ್ಟರ್ ಇನ್ಫೆಕ್ಷನ್ ಮುಟ್ಟಿದ್ರೆ ತಾನಾಗೆ ಅವರಿಗೆ ಇನ್ಫೆಕ್ಷನ್ ಬರ್ಬೋದಲ್ವಾ, ಹಾಗೆ ಇಲ್ಲೂ ಬರುತ್ತೆ. ಡಾಕ್ಟರ್ ಹೇಗೆ ತನ್ನನ್ನು ತಾನು ಎಚ್ಚರಿಕೆ ತಗೋತಾರೋ ಹಾಗೆ.
1: ತುಂಬಾ ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೇ, ಇಷ್ಟು ಹೊತ್ತು ಅದರಲ್ಲೂ ಕೂಡ ವನಿತಾ ವಿಹಾರದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಅಗತ್ಯವಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಮೆಥಡ್, ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಆಕಾಶವಾಣಿ ತನ್ನೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದೆ. ನಮಸ್ಕಾರ.
0: ನಮಸ್ಕಾರ. ಕೊನೆಯ ಮಾತು ಏನಪ್ಪ ಅಂತ ಹೇಳಿದ್ರೆ, ಬದುಕು ಭಗವಂತ ಕೊಟ್ಟ ಸುಂದರವಾದ ಉಡುಗೊರೆ, ಇದೊಂದು ಉದ್ಯಾನವನ ಇದ್ದಾಗೆ ಆನಂದವಾಗಿ ಬದುಕನ್ನ ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಎನ್ ಪೂರ್ಣಿಮಾ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 12:31. ಇನ್ನೀಗ ಕೆಲವು ಜಾಹೀರಾತುಗಳನ್ನು ಕೇಳಬಹುದು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಬಳಸಿ.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
5: ಬ್ರೋ? ಇದು ಹರಿದಿದೆ.
4: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
5: ವಾವ್, ಹೊಸ ನೋಟ್ ಸಿಗುತ್ತಾ?
4: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ

0: 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ಬೊಮ್ಮುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ.

0: ಬಗ್ಗೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒತ್ತು ಒತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರಿ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗದೀಪ.
2: ನನ್ನೋಳು ನಕ್ಕರಿ ಸಕ್ಕರಿ.
3: ಆಕಾಶವಾಣಿ, ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
5: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ. ಇವರು ಎಜೆ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ
5: ಡಾಕ್ಟರ್. ಈಗ ಇವತ್ತಿನ ವಿಷಯ ಮಕ್ಕಳ ಬೆಳವಣಿಗೆ ಬಗ್ಗೆ ಇರುವಂತಹದ್ದು. ಈಗ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಬೆಳವಣಿಗೆ. ಹೀಗಂದ್ರೆ ಏನು, ಮತ್ತೆ ಯಾವೆಲ್ಲ ಲಕ್ಷಣಗಳ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ?
6: ನಾರ್ಮಲ್ ಗ್ರೋತ್ ಅಥವಾ ಸಾಮಾನ್ಯ ಬೆಳವಣಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ನಿರಂತರವಾಗಿ ನೋಡುವಂತಹ ರೈಕಿಕವಾದ ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. ಸೊ ನಾವು ಕ್ಲಿನಿಕಲ್ಲಿ ಅಥವಾ ಡಾಕ್ಟರ್ಸ್, ಪೀಡಿಯಾಟ್ರಿಷಿಯನ್ಸ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವರು ಏನ್ ಮಾಡ್ತಾರಂತ ಹೇಳಿದ್ರೆ, ಮಗುವಿನ ಹೈಟ್ ಅನ್ನು ಚೆಕ್ ಮಾಡಿಬಿಟ್ಟು, ಎತ್ತರವನ್ನು ಚೆಕ್ ಮಾಡಿಬಿಟ್ಟು, ನಾವು ಮಗುವಿನ ಬೆಳವಣಿಗೆಯ ಚಾರ್ಟ್ ಅಂತ ಇರ್ತದೆ, ಗ್ರೋತ್ ಚಾರ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೇವೆ. ಸೊ ಈ ಮಾರ್ಕ್ ಮಾಡುವಾಗ ಆ ಮಗುವಿನ ಎತ್ತರ ಆ ಮಗುವಿನ ವಯಸ್ಸಿಗೆ ಸಾಮಾನ್ಯದ ಮಿತದ ಒಳಗಡೆ ಇರಬೇಕಾಗ್ತದೆ. ಸೊ ಸಾಮಾನ್ಯದ ಮಿತಕ್ಕಿಂತ ತುಂಬಾ ಕಮ್ಮಿ ಇದ್ರೆ ಆ ಮಗು ಕರೆಕ್ಟ್ ಆಗಿ ಬೆಳೀತಾ ಇಲ್ವಾ

0: ಅಥವಾ ಎತ್ತರ ಕಮ್ಮಿ ಇದೆ ಅಂತ ನಾವು ನೋಡ್ಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಒಂದು ಮಗುವಿನ ಎತ್ತರನ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಪ್ಲಾಟ್ ಮಾಡಿದ್ರೆ ಅದರ ಮುಂದಿನ ಬೆಳವಣಿಗೆ ಅದೇ ಪ್ರಕಾರ ನಮ್ಗೆ ರೈಕಿಕವಾಗಿ ಬೆಳೀತಾ ಹೋಗ್ಬೇಕು. ಬಟ್ ಯಾವುದೇ ಕಾರಣಕ್ಕೆ ಅದು ಕಮ್ಮಿ, ಅದು ಆ ಲೈನ್ಗಿಂತ ಕಮ್ಮಿ ಬರ್ತಾ ಉಂಟು ಅಥವಾ ಎತ್ತರ ಬೆಳೀತಾನೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಎಬ್ನಾರ್ಮಲ್ ಅಥವಾ ಏನಾದ್ರೂ ತೊಂದರೆ ಇದೆ, ಸಮಸ್ಯೆ ಇದೆ, ನಾವು ಮುಂದಕ್ಕೆ ಅದನ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಂತ ಅರ್ಥ.
1: ಈಗ ಮಕ್ಕಳ ಎತ್ತರದ ಬಗ್ಗೆ ಮಾತಾಡೋದಾದ್ರೆ, ಅವರ ಎತ್ತರದ ಮೇಲೆ ಅಂದ್ರೆ ಅದನ್ನ ರೂಪಿಸುವಂತಹ ಅಂಶಗಳು ಯಾವೆಲ್ಲ ಇರ್ತವೆ?
0: ಸೊ ಇದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ಬಹುದು. ಮೇನ್ ಆಗಿ ನಮ್ಗೆ ಇದರಲ್ಲಿ ಬರುವಂತದ್ದು ನಮ್ಮ ನ್ಯೂಟ್ರಿಷನ್ ಇರ್ಬೋದು ಅಥವಾ ಪೌಷ್ಟಿಕಾಂಶತೆ ಇರ್ಬೋದು. ಸೊ ಯಾವುದೇ ಮಗು ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಸೊ ಒಳ್ಳೆಯ ಪ್ರಮಾಣದ್ದು ಪ್ರೋಟೀನ್ ಅಂಶ ಕೊಡಬೇಕಾಗ್ತದೆ ನಾವು ಮಗುವಿಗೆ. ಸೊ ಇತ್ತೀಚೆಗೆ ನಾವು ನೋಡುವಂತಹ ಅನ್ಹೆಲ್ದಿ ಅಥವಾ ಜಂಕ್ ಫುಡ್ ಇಂಟೇಕ್ ಅನ್ನು ಆದಷ್ಟು ನಾವು ಮಿತವಾಗಿ ಕೊಡಬೇಕು. ಸೊ ಇದು ಆಹಾರ ಖಂಡಿತವಾಗಿಯೂ ಅವರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅದು ಬಿಟ್ಟರೆ ಹಾರ್ಮೋನಿನ ಪಾತ್ರ ತುಂಬಾ ಮುಖ್ಯ. ಸೊ ಹಾರ್ಮೋನ್ ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನ್ ಇರಬಹುದು ಅಥವಾ ಥೈರಾಯ್ಡ್ ಹಾರ್ಮೋನ್ ಇರಬಹುದು. ಇವೆರಡೂ ಹಾರ್ಮೋನ್ಗಳು ಮಗುವಿನ ಎತ್ತರದ ಬೆಳವಣಿಗೆಗೆ ತುಂಬಾ ಮುಖ್ಯ. ಇನ್ನು ಮಗುವಿನ ಅಂಡರ್ ಲೈಂಗ್ ಏನಾದರೂ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ, ಇವಾಗ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು, ಹಾರ್ಟ್ಗೆ ಸಂಬಂಧಪಟ್ಟಿದಂತಹ ಕಾಯಿಲೆಗಳಿರ್ಬಹುದು. ಸೊ ಇದು ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುತ್ತವೆ. ಇನ್ನು ಕೆಲವೊಂದು ವರ್ಣತಂತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇಂತಹ ಮಕ್ಕಳು ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರ್ ಆಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತ ಕೆಲವು ಕಂಡೀಷನ್ಸ್ ಗಳಿವೆ.
1: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ, ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
0: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಿದ್ರೆ ಗ್ರೋತ್ ಹಾರ್ಮೋನ್ ಮತ್ತೆ ಥೈರಾಯ್ಡ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಒಂದು, ನಾವು ಎತ್ತರ ಬೆಳೆಯೋದಕ್ಕೆ ಅದು ನಮ್ಮ ಎಲುಬಿನ ಗ್ರೋತಿನ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ. ಇನ್ನೊಂದು, ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ಗೆ, ಅದಕ್ಕೆ ಕೂಡ ನಮ್ಗೆ ಗ್ರೋತ್ ಹಾರ್ಮೋನ್ ತುಂಬಾ ಮುಖ್ಯ. ಸೊ ಗ್ರೋತ್ ಹಾರ್ಮೋನಿನ ಸಮಸ್ಯೆ ಯಾವುದೋ ಮಗುವಲ್ಲಿ ಉಂಟಾಗಬೇಕಾದ್ರೆ, ಸೊ ಗ್ರೋತ್ ಹಾರ್ಮೋನ್ ನಮ್ಗೆ ಪ್ರೊಡಕ್ಷನ್ ಆಗುವುದು ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿಯಿಂದ. ಸೊ ಪಿಟ್ಯೂಟ್ರಿ ಗ್ರಂಥಿಗೆ ಸಂಬಂಧಪಟ್ಟ ಯಾವುದಾದ್ರೂ ಬೆಳವಣಿಗೆಯ ಪ್ರಾಬ್ಲಮ್ ಇತ್ತು ಅಥವಾ ಮಗುವಿಗೆ ಏನಾದರೂ ತಲೆಗೆ ಏಟಾಗಿ ಏನಾದರೂ ಅದರ ಮೇಲೆ ಪರಿಣಾಮ ಬಿತ್ತು ಅಥವಾ ಏನಾದರೂ ಯಾವುದೇ ಕಾರಣಕ್ಕೆ ಮಗುವಿಗೆ ಬ್ರೈನಿನ ಸರ್ಜರಿ ಏನಾದರೂ ಆಯ್ತು ಅಥವಾ ಏನಾದರೂ ಟ್ಯೂಮರ್ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ನಮ್ಗೆ ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ನ ಮೇಲೆ ಪರಿಣಾಮ ಬೀಳುವಂತದ್ದಾಗ್ತದೆ. ಇನ್ನೊಂದು, ಕೆಲವೊಂದು ಮಕ್ಕಳಿಗೆ ಜೆನೆಟಿಕ್ ಕಾಸಸ್ ಇಂದ ಇರಬಹುದು ಗ್ರೋತ್ ಹಾರ್ಮೋನ್ನ ಪ್ರೊಡಕ್ಷನ್ ಅಥವಾ ಸೆಕ್ರೇಷನ್ ಅಲ್ಲಿ ಪ್ರಾಬ್ಲಮ್ ಕಂಡು ಬರುವುದಿರ್ತದೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಇದ್ದಿರಬಹುದು, ಬಟ್ ಅದರದ್ದು ಆಕ್ಷನ್ ಕರೆಕ್ಟ್ ಆಗ್ತಾ ಇರುವುದಿಲ್ಲ. ಸೊ ಅಂತ ಮಕ್ಕಳಲ್ಲಿ ಕೂಡ ನಮ್ಗೆ ಗ್ರೋತ್ ಇದು ತೊಂದರೆ ಕಾಣಿಸಿಕೊಳ್ತದೆ. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನಿಗೆ ನೋಡುವುದಿದ್ರೆ, ನಾವು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಸ್ಕೆಲಿಟಲ್ ಮೆಚುರೇಷನ್ಗೆ ಅದಕ್ಕೆ ತುಂಬಾ ಮುಖ್ಯ. ಅದು ಗ್ರೋತ್ಗೆ ಎತ್ತರದ ಬೆಳೆಯುವುದಕ್ಕೆ ಅದು ತುಂಬಾ ಮುಖ್ಯ. ಸೊ ಥೈರಾಯ್ಡ್ ಹಾರ್ಮೋನಿನ ತೊಂದರೆ ನಮ್ಗೆ ಥೈರಾಯ್ಡ್ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಮ್ದು ಥೈರಾಯ್ಡ್ ಇದು ಗ್ರಂಥಿ ಥೈರಾಯ್ಡ್ ಹಾರ್ಮೋನಿನ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡುವಂತದ್ದು. ಸೊ ಆ ಕಂಡೀಷನ್ ಅಲ್ಲಿ ಅಥವಾ ಮೆದುಳಲ್ಲಿ TSH ಪ್ರೊಡಕ್ಷನ್ ಕಮ್ಮಿ ಇದ್ರೆ, ಅದು ಸೇಮ್ ಪಿಟ್ಯೂಟ್ರಿ ನಾವು ಕಾಸಸ್ ಹೇಳಿದ್ವಲ್ಲ, ಅದರಿಂದ ಪರಿಣಾಮ ಬಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಕಂಡು ಬರಬಹುದು. ಸೊ ಇದು ಎರಡರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಎತ್ತರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀಳ್ತದೆ.
1: ಈಗ ಈ ಬೆಳವಣಿಗೆಯಲ್ಲಿ ಏನು ಕುಂಠಿತ ಇದೆ ಅಂದ್ರೆ ಎತ್ತರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತ ಅಂದಾಗ, ಅದೇ ಒಂದು ಸಮಸ್ಯೆಯೋ ಅಥವಾ ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ತವೋ?
0: ಸೊ ಎತ್ತರ ಕಮ್ಮಿ ಇರುವುದರಲ್ಲಿ ನಮ್ಗೆ ಬಾಕಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅಂದ್ರೆ ಯಾಕಾಗಿ ಎತ್ತರ ಮಗು ಬೆಳೀತಾ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ, ಇವಾಗ ಮಗುವಿಗೆ ಅಂಡರ್ಲೈನ್ ಬೇರೆ ಏನಾದರೂ ಸಮಸ್ಯೆ ಇದ್ರೆ, ಕ್ರಾನಿಕ್ ಡಿಸೀಸಸ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಈಗ ಮಗು ಹುಟ್ಟಿನಿಂದಲೇ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ, ಆ ಮಗುವಿಗೆ ಎತ್ತರದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರಬಹುದು. ಸೊ ಅದೇ ತರ ಅಂಡರ್ಲೈನ್ ಬೇರೆ ಏನಾದರೂ ಕಂಡೀಷನ್ ಇಂದ ಮಗುವಿನ ಎತ್ತರ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ಆ ಕಂಡೀಷನ್ ಇದು ಸಿಂಪ್ಟಮ್ಸ್ ಕೂಡ ಕಾಣಿಸಿಕೊಳ್ಬಹುದು. ಅಂತ ಹೇಳಿದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ರೆ ಕೆಲವೊಂದು ಮಕ್ಕಳಲ್ಲಿ ನಮ್ಗೆ ಮೂತ್ರ ಜಾಸ್ತಿ ಹೋಗುವಂತದ್ದು, ಬಾಯಾರಿಕೆ ಜಾಸ್ತಿ ಆಗುವಂತದ್ದು, ಎಲುಬಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂತದ್ದು ಇರಬಹುದು. ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಉಸಿರಾಟದ ತೊಂದರೆ ಅಥವಾ ಸುಸ್ತಾಗುವಂತದ್ದು, ಕೈಕಾಲು ನೀಲಿ ಆಗುವಂತದ್ದು, ಆ ತರದ ಸಮಸ್ಯೆ ಕಂಡು ಬರಬಹುದು. ಲಿವರ್ಗೆ ಸಂಬಂಧಪಟ್ಟಿದ್ದರೆ ಅದರಲ್ಲಿ ಜಾಂಡಿಸ್ ಮತ್ತೆ ಹೊಟ್ಟೆ ಉಬ್ಬರ ಬರುವಂತದ್ದು, ಆ ತರದ ಸಮಸ್ಯೆ ಕಾಣಿಸಬಹುದು. ಸೊ ಇವಾಗ ಅಂಡರ್ಲೈನ್ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಯ ಜೊತೆಗೆ ನಮಗೆ ಬೆಳವಣಿಗೆಯ ಸಮಸ್ಯೆ ಕಂಡು ಬರ್ತದೆ. ಮತ್ತೆ ಹಾರ್ಮೋನಿನ ತೊಂದರೆ ಸ್ಪೆಸಿಫಿಕ್ ಆಗಿದ್ರೆ, ಅದೇನಾದ್ರೂ ಜೆನೆಟಿಕ್ ಕಾಸಸ್ಗೆ ರಿಲೇಟೆಡ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಗೆ ಮುಖದಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳುವಂಥದ್ದು, ಕೈಕಾಲಲ್ಲಿ ಬೆರಳಿನ, ಕಾಲಲ್ಲಿ ಬೆರಳಿನ ಸೈಜ್ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಬರುವಂತದ್ದು, ಆ ತರದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಇವಾಗ ಪಿಟ್ಯೂಟ್ರಿ ಗ್ರಂಥಿ ಎಫೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ, ಅದರಲ್ಲಿ ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಪ್ರೊಡಕ್ಷನ್ ಆಗುವ ಎಲ್ಲಾ ಹಾರ್ಮೋನ್ಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರದ್ದೆಲ್ಲದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸಿಕೊಳ್ಳುವಂತ

0: ಅಂತದಿರ್ತದೆ.
1: ಇನ್ನು ಈ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬೆಳವಣಿಗೆ ಒಂದೇ ರೀತಿ ಇರ್ತದೆ ಅಥವಾ ಬೇರೆ ಇರ್ತದೆ ಹೇಗೆ?
0: ಎತ್ತರದಲ್ಲಿ ನಾವು ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ ಹರೇಕೆ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ. ಸೊ ಸಾಮಾನ್ಯವಾಗಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಹೇಳಿದ್ರೆ 18 ವರ್ಷದ ತನಕ ಬೆಳವಣಿಗೆ ಆಗ್ತದೆ, ಉದ್ದ ಆಗ್ತಾರೆ. ಸೊ ಒಂದು 12 ವರ್ಷದ ಹುಡುಗಿ ಯಾರಾದ್ರೂ ಹೇಳಿ ತಂದೆ ತಾಯಿ ಅನ್ಕೊಂಡ್ರೆ ಶಾರ್ಟ್ ಇದ್ದಾಳೆ ಅಂತ ಮನೆಯವರು ಹೇಳ್ತಾರೆ, ಇಲ್ಲ ಇನ್ನು ಅವಳಿಗೆ 6 ವರ್ಷ ಇದೆ ಬೆಳಲಿಕ್ಕೆ ಅಂತ. ಸೊ ಅದೊಂದು ತಪ್ಪು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹುಡುಗಿಯರಲ್ಲಿ ನಮ್ಗೆ ಹೈಯೆಸ್ಟ್ ಗ್ರೋತ್ ಆಗುವಂತದ್ದು ಅವರಿಗೆ ಫಸ್ಟ್ ಟೈಮ್ ಋತುಸ್ರಾವ ಆಗುವುದಕ್ಕಿಂತ ಮುಂಚೆ ಗ್ರೋತ್ ಸ್ಪರ್ಟ್ ಅಂತ ಬರ್ತದೆ. ಹುಡುಗರಲ್ಲಿ ಅಷ್ಟು ಬೇಗ ಕಾಣಿಸ್ಕೊಳ್ಳಿಕ್ಕಿಲ್ಲ, ಗ್ರೋತ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕೊಳ್ತದೆ. ಋತುಸ್ರಾವ ಆದ ನಂತರ ಹುಡುಗಿಯರಲ್ಲಿ ಹೆಚ್ಚು ಗ್ರೋತ್ ಇರುವುದಿಲ್ಲ, ಅದರ ಆಲ್ಮೋಸ್ಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಸೊ ಅದರ ನಂತರ ಒಂದು 5-8 ಸೆಂಟಿಮೀಟರ್ ಅಷ್ಟು ಎತ್ತರ ಬರಬಹುದು. ಹುಡುಗರಲ್ಲಿ ಕೂಡ ಹಾಗೆ ನಾವು ಬೋನ್ ಏಜ್ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಎಲುಬಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡ್ತೇವೆ. ಸೊ ಎಲುಬಿನ ಬೆಳವಣಿಗೆ 16 ವರ್ಷ ಆದ್ರೆ ಹುಡುಗರಲ್ಲಿ ಮತ್ತೆ ಗ್ರೋತ್ ಇರುವುದಿಲ್ಲ. ಸೊ ಖಂಡಿತವಾಗಿಯೂ ಗ್ರೋತ್ ಡಿಫ್ರೆಂಟ್ ಇರ್ತದೆ, ಗ್ರೋತ್ ಸ್ಪರ್ಟ್ಸ್ ಬರುವಂತ ಟೈಮ್ ಡಿಫ್ರೆಂಟ್. ಮತ್ತೆ ಹುಡುಗಿಯರಲ್ಲಿ ಕಾಣಿಸಿಕೊಂಡಷ್ಟು ಬೇಗ ಫೈನಲ್ ಹೈಟ್ ಹುಡುಗರಲ್ಲಿ ನಮ್ಗೆ ಕಾಣಿಸ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೇಟರ್ ಆಗಿ ನಮ್ಗೆ ಕಾಣಿಸ್ಕೊಳ್ತದೆ.
1: ಡಾಕ್ಟರ್, ಈಗ ಪೋಷಕರು ಯಾವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗುತ್ತೆ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ವಿಶೇಷವಾಗಿ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ?
0: ಸೊ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಯಾವುದೇ ಟೈಮ್ ಅಲ್ಲಿ ಅವರಿಗೆ ಮಗುವಿನ ಗ್ರೋತ್ ಕರೆಕ್ಟ್ ಇಲ್ಲ, ಎತ್ತರ ಕಮ್ಮಿ ಅಂತ ಅನಿಸಿದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಬೆಸ್ಟ್ ಟೈಮ್ ನಮ್ಗೆ ಗ್ರೋತಿನ ಬಗ್ಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕಂಡು ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಮಗುವಿನ ಎತ್ತರ ಆಲ್ಮೋಸ್ಟ್ ನಾರ್ಮಲ್ ಗೆ ರೀಚ್ ಆಗ್ಲಿಕ್ಕೆ ನಮ್ಗೆ ಒಂದು ಐಡಿಯಲ್ ಏಜ್ ಅಂತ ಹೇಳಿದ್ರೆ ಒಂದು ಮಗು 3-4 ವರ್ಷ ಇರುವಾಗ. 10 ವರ್ಷದ ನಂತರ ನಾವು ಇವಾಗ ಡಿಸ್ಕಸ್ ಮಾಡಿದ್ರೆ ಹೆಚ್ಚಿನವರು ನಮ್ಮ ಹತ್ರ ಬರುವುದು 10-12 ವರ್ಷ ಆದಾಗ. ಆವಾಗ ನಮ್ಗೆ ಜಾಸ್ತಿ ಟೈಮ್ ಇರುವುದಿಲ್ಲ, ಏನೇ ಮಾಡ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಇರುವುದಿಲ್ಲ. ಸೊ ಪೋಷಕರಿಗೆ ಅವರ ಮಗು ಆ ಮಗುವಿನ ವಯಸ್ಸಿನ ಪ್ರಕಾರ ಬಾಕಿ ಮಕ್ಕಳಿಗಿಂತ ತುಂಬಾ ಶಾರ್ಟ್ ಅಂತ ಅನಿಸಿದ್ರೆ, ಅಥವಾ ಕ್ಲಾಸ್ ಅಲ್ಲಿ ಬಾಕಿ ಮಗಳು ಉತ್ತ ಬೆಳೀತಾ ಇದ್ದಾರೆ, ಅವರಿಗೆ ಮತ್ತೆ ತಮ್ಮ ಮಗುವಿಗೆ ಇರುವಂತ ಹೈಟ್ ಡಿಫ್ರೆನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆ ಬಾಕಿ ಮಕ್ಕಳು ಉದ್ದ ಬೆಳೀತಾ ಇದ್ದಾರೆ, ಈ ಮಗು ಉದ್ದ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಪ್ಪಲ್ ಅಥವಾ ಶರ್ಟ್ ಸ್ಕರ್ಟ್ ಪ್ಯಾಂಟಿನ ಸೈಜ್ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಬರಬೇಕು. ಸೊ ಆತರ ಡಿಫ್ರೆನ್ಸ್ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನೊಂದೇನಂತ ಹೇಳಿದ್ರೆ ಬೇರೆ ಫಿಸಿಕಲಿ ಅವರಿಗೆ ಫೀಚರ್ಸ್ ಏನಾದರೂ ತಮ್ಮ ಮಗುವಲ್ಲಿ ಬೇರೆ ರೀತಿ ಕಾಣ್ತಾ ಇದೆ ಅಂತ ಅನಿಸಿದೆ ಅಥವಾ ಡಿಫ್ರೆಂಟ್ ಅಂತ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೇದು.
1: ಈಗ ಬೆಳವಣಿಗೆ ಕುಂಠಿತ ಅನ್ನುವಂಥದ್ದು ಒಂದು, ಅದೇ ಎತ್ತರ ಅವರ ವಯಸ್ಸಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಸಮಸ್ಯೆಯಾ?
0: ಎತ್ತರ ವಯಸ್ಸಿಗಿಂತ ಜಾಸ್ತಿ ಇದ್ರೆ ಕೂಡ ಸಮಸ್ಯೆ, ಬಟ್ ಇದು ನಾವು ಜನರಲಿ ನೋಡುದಿದ್ರೆ ಇದು ತುಂಬಾ ರೇರ್. ಸೊ ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತದ್ದಲ್ಲ. ಸೊ ಎತ್ತರ ತುಂಬಾ ಮಗು ತುಂಬಾ ವೇಗವಾಗಿ ಬೆಳೀತಾ ಇದೆ, ತುಂಬಾ ಉದ್ದ ಬೆಳೀತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಗೊತ್ತಾಗೋದು ಮಗು ಆಲ್ಮೋಸ್ಟ್ ಗ್ರೋತ್ ಕಂಪ್ಲೀಟ್ ಆದಾಗ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತದೆ, ಅದು ಕೂಡ ತೊಂದರೆ. ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಪಿಟ್ಯೂಟ್ರಿಯಲ್ಲಿ ಕೆಲವೊಂದು ಸಲ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ತರ ತುಂಬಾ ಜಾಸ್ತಿ ವೇಗವಾಗಿ ಅಥವಾ ಎತ್ತರ ಬೆಳೆಯುವುದಾಗ್ತದೆ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡುವುದು ಉತ್ತಮ.
1: ಈಗ ಮತ್ತೊಂದು ನಾವು ಸಾಮಾನ್ಯವಾಗಿ ಗಮನಿಸುವಂತದ್ದು, ಎತ್ತರವನ್ನ ಜಾಸ್ತಿ ಮಾಡ್ಲಿಕ್ಕೆ ಬೇರೆ ಸಪ್ಲಿಮೆಂಟ್ಗಳು ಅಥವಾ ಬೇರೆ ಮೆಥಡ್ ಗಳನ್ನ ಬಳಸಿದ್ರೆ ಎತ್ತರ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ವೈದ್ಯರಾಗಿ ತಾವೇನ್ ಹೇಳ್ತೀರಾ?
0: ಸೊ ಇದು ನಮ್ಮ ಒಪಿಡಿಯಲ್ಲಿ ನಮಗೆ ಕಾಮನಿಸ್ಟ್ ಕೇಳುವಂತ ಕ್ವೆಶನ್. ಸೊ ಮಗುವಿಗೆ ಯಾವುದೇ ಮಗುವಿಗೆ ಗ್ರೋತ್ ಇದು ಸಮಸ್ಯೆ ಇದ್ರೆ ಅಥವಾ ಗ್ರೋತ್ ಇದು ಕನ್ಸರ್ನ್ಸ್ ಇದ್ರೆ ಫಸ್ಟ್ ಕ್ವೆಶನ್ ನಮ್ಗೆ ತಂದೆ ತಾಯಿ ಕೇಳುವುದು ಯಾವ ಫುಡ್ ಕೊಟ್ರೆ ಅವನು ಉದ್ದಾಗ್ತಾನೆ ಅಂತ. ಸೊ ಫುಡ್ ಅಲ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಯಾವುದೇ ಮೆಡಿಸಿನ್ ಅಲ್ಲಿ ಹೈಟ್ ಇಂಪ್ರೂವ್ಮೆಂಟ್ ಅಂತ ಯಾವುದು ಇಲ್ಲ. ಸೊ ಒಳ್ಳೆಯ ಆಹಾರ ಡೆಫಿನೆಟ್ ಆಗಿ ಬೇಕಾಗುತ್ತದೆ, ಆದ್ರೆ ಉತ್ತರ ಜಾಸ್ತಿ ಮಾಡ್ಲಿಕ್ಕಂತ ನಮ್ಗೆ ಯಾವುದೇ ನಮೂನೆಯ ಬಾಯಲ್ಲಿ ತಗೊಳ್ಳುವಂತ ಔಷಧಿ ಆಗ್ಲಿ ಫುಡ್ ಆಗ್ಲಿ ಅವೈಲೇಬಲ್ ಇಲ್ಲ.
1: ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಮಗು ಬೆಳೀತಾ ಇಲ್ಲ ಅಂತ. ಸೊ ಎಲ್ಲಾ ಪ್ರಕಾರದ್ದು ನಾವು ಮಗುವಿಗೆ ಕಾಯಿಲೆ ಇಲ್ಲ ಅಂತ ನಾವು ಫಸ್ಟ್ ನಾವು ನೋಡ್ಬೇಕಾಗ್ತದೆ. ಸೊ ಅದೇ ಮುಂಚೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್ ಉಂಟಾ ಅಂತ ನಾವು ನೋಡ್ಬೇಕಾಗ್ತದೆ. ಇದ್ರೆ ಫಸ್ಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ನಮ್ಗೆ ಎತ್ತರಕ್ಕೆ ನಾವು ಏನು ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದು ಯಾವುದೇ ಕಾಸ್ ಇಲ್ಲ ಅಂತ ನಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ನಾವು ಮಾಡುವಂತದ್ದು ಹಾರ್ಮೋನ್ ಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಉಂಟಾ ಅಂತ. ಸೊ ಥೈರಾಯ್ಡ್ ಸಂಬಂಧಪಟ್ಟಿದ್ದ ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಗ್ರೋತ್ ಹಾರ್ಮೋನ್ ಗೆ ಸಂಬಂಧಪಟ್ಟಿದ್ದು ಡಿಫಿಷಿಯನ್ಸಿ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕರೆಕ್ಟ್ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ಬೇಕಾಗ್ತದೆ. ಇವಾಗ ಕೆಲವೊಂದು ಮಕ್ಕಳಲ್ಲಿ ನಾವು ಎಲ್ಲಾ ಟೆಸ್ಟ್ ಮಾಡಿ ಕೂಡ ಎಲ್ಲಾ ಟೆಸ್ಟ್ ನಮ್ಗೆ ನಾರ್ಮಲೇ ಬರ್ತದೆ, ಅಂದ್ರೆ ನಮ್ಗೆ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿ ಕೂಡ ನಮ್ಗೆ ಏನು ರೀಸನ್ ಸಿಗ್ತಾ ಇಲ್ಲ. ಸೊ ಇಂಥ ಮಕ್ಕಳಿಗೆ ಅಥವಾ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುವಂತ ಮಕ್ಕಳಿಗೆ ನಾವು

0: ಗ್ರೋತ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದು ನಾವು ಕೊಡುವುದು ಇಂಜೆಕ್ಷನ್ಸ್ ಮೂಲಕ. ಸೊ ಡೈಲಿ ಇಂಜೆಕ್ಷನ್ಸ್ ಮಗು ಗ್ರೋತ್ ಹಾರ್ಮೋನ್ ಇದು ತಗೊಳ್ಬೇಕಾಗ್ತದೆ. ಅದರಲ್ಲಿ ನಮಗೆ ಸಮಸ್ಯೆ ಗ್ರೋತ್ ಹಾರ್ಮೋನ್ ಗೆ ಸಂಬಂಧಪಟ್ಟಿದ್ದರೆ ಅಥವಾ ಇಡಿಯೋಪ್ಯಾಥಿಕ್ ಶಾರ್ಟ್ ಸ್ಟೇಚರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಿಕೊಳ್ತದೆ.
1: ಈ ಇಂಜೆಕ್ಷನ್ ಅನ್ನು ಎಷ್ಟು ಸಮಯ ತಗೊಳ್ಬೇಕಾಗುತ್ತೆ ಹೇಗೆ?
0: ಸೊ ಇದು ಗ್ರೋತ್ ಕಂಪ್ಲೀಟ್ ಆಗುವ ತನಕ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೋನ್ ಏಜ್ ಅಂತ ಹೇಳಿದ್ವಲ್ಲ. ಸೊ ಹುಡುಗಿಯರಲ್ಲಿ ಒಂದು ಬೋನ್ ಏಜ್ 14 ವರ್ಷ ಬರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡಬಹುದು. ಹುಡುಗರಲ್ಲಿ 16 ವರ್ಷ ಬೋನ್ ಏಜ್ ಬರುವ ತನಕ ಕಂಟಿನ್ಯೂ ಮಾಡಬಹುದು. ಅಥವಾ ಅದಕ್ಕೆ ಮುಂಚೆ ತಂದೆ ತಾಯಿಗೆ ಫೈನಲ್ ಹೈಟ್ ಸಾಕು ಅಂತ ಅನ್ಸಿದ್ರೆ ಅದಕ್ಕೆ ಮುಂಚೆ ಕೂಡ ನಾವು ಸ್ಟಾಪ್ ಮಾಡಬಹುದು.
1: ಡಾಕ್ಟರ್, ಈಗ ಈ ಎತ್ತರದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವಯಸ್ಸಿಗೆ ಎಷ್ಟು ಎತ್ತರ ಇರಬೇಕು ಅಂತ ಏನಾದರೂ ಮಾನದಂಡಗಳಿವೆಯಾ?
0: ಖಂಡಿತ. ಸೊ ನಾವು ಗ್ರೋತ್ ಚಾರ್ಟ್ ಅನ್ನೋದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಚಾರ್ಟ್ ಅಲ್ಲಿ ಸಾಮಾನ್ಯ ಮಿತಿಯ ಒಳಗಡೆ ಬರ್ಬೇಕಂತ ಹೇಳಿದ್ದೆ. ಸೊ ಇವಾಗ ನಾವು ಫಸ್ಟ್ 1 ಇಯರ್ ತಗೊಂಡ್ರೆ ಮಗು ಹುಟ್ಟಿದಾಗಿಂದ 1 ವರ್ಷದ ವಯಸ್ಸಿನ ತನಕ ಜನರಲ್ ಆಗಿ ಒಂದು 25 ಸೆಂಟಿಮೀಟರ್ ಅಷ್ಟಾದ್ರೂ ಬೆಳಿಬೇಕು. ಸೊ 1 ವರ್ಷದಿಂದ 2 ವರ್ಷದ ಪ್ರಾಯದ ತನಕ ಒಂದು 12 ಸೆಂಟಿಮೀಟರ್ ಅಂತ ನಾವು ಹೇಳ್ಬಹುದು. 2 ವರ್ಷದಿಂದ 3 ವರ್ಷದ ಪ್ರಾಯದ ತನಕ ಒಂದು 7-8 ಸೆಂಟಿಮೀಟರ್. ಅದರ ನಂತರ ಒಂದು 4 ವರ್ಷದ ನಂತರ ಒಂದು 5 ವರ್ಷದವರೆಗೆ ಮಗು ಒಂದು 6 ಸೆಂಟಿಮೀಟರ್ ಪರ್ ಇಯರ್. ಇದೆಲ್ಲ ಪರ್ ಇಯರ್ ನಾವು ಹೇಳೋದು ಗ್ರೋತ್ ರೇಟ್. ಸೊ ಅಷ್ಟು ಬೆಳಿಬೇಕು. 5 ವರ್ಷದ ನಂತರ ಅಟ್ ಲೀಸ್ಟ್ ಒಂದು 5 ಸೆಂಟಿಮೀಟರ್ ಪರ್ ಇಯರ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಇಷ್ಟು ಬೆಳಿಬೇಕು. ಇಷ್ಟು ಬೆಳೀತಾ ಇದ್ರೆ ನಾವು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡುವಾಗ ಮಗುವಿನ ಎತ್ತರ ನಿರಂತರವಾಗಿ ಮೇಲ್ಮುಖವಾಗಿ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೆ ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಗ್ರೋತ್ ಚಾರ್ಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಪ್ರೋಗ್ರೆಸ್ ಆಗದೇ ಇರುವಂತದ್ದು ಕಾಣಿಸಿಕೊಳ್ತದೆ. ಸೊ ಇದನ್ನ ನಾವು ಗ್ರೋತ್ ವೆಲಾಸಿಟಿ ಗ್ರೋತ್ ರೇಟ್ ಅಂತ ಹೇಳ್ತೇವೆ. ಸೊ ನಮಗೆ ಸೆಪರೇಟ್ ಆಗಿ ಒಂದು ಗ್ರೋತ್ ವೆಲಾಸಿಟಿ ಚಾರ್ಟ್ ಅಂತ ಕೂಡ ಇರ್ತದೆ. ಸೊ ಪ್ರತಿ ವಯಸ್ಸಿಗೆ ನಾವು ಗ್ರೋತ್ ರೇಟ್ ಎಷ್ಟು ಬಂದಿದೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿ ನೋಡಬಹುದು. ಸೊ ಆ ಚಾರ್ಟ್ ಅಲ್ಲಿ ನಮಗೆ ಒಂದು 25th centile line ಅಂತ ಇರ್ತದೆ. ಸೊ ಅದಕ್ಕಿಂತ ಕಮ್ಮಿ ಯಾವುದೇ ವಯಸ್ಸಲ್ಲಿ ಬಂದ್ರೆ ಗ್ರೋತ್ ರೇಟ್ ಕಮ್ಮಿ ಇದೆ ಅಥವಾ ಗ್ರೋತ್ ವೆಲಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಗ್ರೋತ್ ವೆಲಾಸಿಟಿ ಕಮ್ಮಿ ಆಗ್ಲಿಕ್ಕೆ ಪುನಃ ನಮ್ದು ಯಾವುದೇ ಸಿಸ್ಟಮಿಕ್ ಕಾಸಸ್ ಅಥವಾ ಹಾರ್ಮೋನಲ್ ಕಾಸಸ್ ಕಾರಣ ಇರಬಹುದು. ಸೊ ಅದೇನಾದ್ರೂ ಇದೆಯಾ ಅಂತ ನಾವು ನೋಡಬೇಕಾಗ್ತದೆ. ಸೊ ಮಿನಿಮಮ್ ಅಟ್ ಲೀಸ್ಟ್ ನಮಗೆ ಇಷ್ಟು ಗ್ರೋತ್ ರೇಟ್ಸ್ ಪ್ರತಿ ವಯಸ್ಸಿನಲ್ಲಿ ಬರಬೇಕು.
1: ಈ ಪೋಷಕರ ಎತ್ತರ ಏನಿದೆ ಅದು ಮಗುವಿನ ಎತ್ತರದ ಮೇಲೆ ಪ್ರಭಾವ ಬೀರುತ್ತಾ?
0: ಹೌದು. ಸೊ ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ತುಂಬಾ ಎತ್ತರ ಇದ್ದ ತಂದೆ ತಾಯಿಯ ಮಕ್ಕಳು ಎತ್ತರವಾಗಿ ಬೆಳೀತಾರೆ, ಎತ್ತರ ಕಮ್ಮಿ ಇದ್ದ ತಂದೆ ತಾಯಿಯ ಮಕ್ಕಳು ಸ್ವಲ್ಪ ಎತ್ತರ ಕಮ್ಮಿ ಇರಬಹುದು. ಬಟ್ ಇದು ನಾವು 100% ರೂಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ಎತ್ತರ ತಂದೆ ತಾಯಿ ಇದ್ರೆ ಮಕ್ಕಳು ಶಾರ್ಟ್ ಇರಬಹುದು, ಅಥವಾ ತಂದೆ ತಾಯಿ ಎತ್ತರ ಕಮ್ಮಿ ಇದ್ರೆ ಕೂಡ ಮಕ್ಕಳು ತುಂಬಾ ಎತ್ತರವಾಗಿ ಬೆಳಿಬಹುದು. ಬಟ್ ನಾವು ನಮ್ಮ ಕ್ಲಿನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಿಡ್ ಪೇರೆಂಟಲ್ ಹೈಟ್ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ತಂದೆ ತಾಯಿನ ಹೈಟ್ ಅನ್ನು ತಗೊಂಡು ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಯಾವ ರೇಂಜ್ ಅಲ್ಲಿ ಅವ್ರದ್ದು ಫೈನಲ್ ಹೈಟ್ ಅಡಲ್ಟ್ ಕಂಪ್ಲೀಟ್ ಹೈಟ್ ಯಾವ ರೇಂಜ್ ಅಲ್ಲಿ ಬೀಳ್ತದೆ ಅಂತ ನಾವು ನೋಡಬಹುದು. ಸೊ ಇದರಲ್ಲಿ ಅದೇ ತಂದೆ ತಾಯಿ ಹೈಟ್ ಎತ್ತರ ಇದ್ರೆ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ನಮಗೆ ಹೈಯರ್ ಸೈಡ್ ಬರ್ತದೆ, ಕಮ್ಮಿ ಇದ್ರೆ ಇದು ಕಮ್ಮಿ ಸೈಡ್ ಬರುವಂತದ್ದು ಇರ್ತದೆ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ನಾವು ಮಾರ್ಕ್ ಮಾಡಿದಾಗ ನಮ್ಮ ಮಗುವಿನ ಈಗಿನ ಬೆಳವಣಿಗೆಯನ್ನು ನಾವು ನೋಡಿ ಫೈನಲ್ ಹೈಟ್ ಆ ರೇಂಜ್ ಒಳಗಡೆ ಬರ್ತದ ಇಲ್ವಾ ಅಂತ ನಾವು ನೋಡಬಹುದು. ಇದರಲ್ಲಿ ಒಂದು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಇವಾಗ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ರೆ ಮಗುವಿನ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ಕೂಡ ತುಂಬಾ ಕಮ್ಮಿ ಬರ್ತದೆ. ಸೊ ಮಗು ಆ ರೇಂಜ್ ಅನ್ನು ಮೀಟ್ ಆಗೋದಿದ್ರು ಕೂಡ ಆ ಮಗುವಿಗೆ ನಾವು ಫರ್ದರ್ ಟೆಸ್ಟ್ ಮಾಡುವುದು ಒಳ್ಳೇದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಶಾರ್ಟ್ ಇರಬಹುದು, ನಾವು ಅದನ್ನು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅದು ಅಬ್ನಾರ್ಮಲ್ ಗ್ರೋತ್ ಅಲ್ಲ, ಬಟ್ ಗ್ರೋತ್ ಅಲ್ಲಿ ಒಂದು ನಾರ್ಮಲ್ ವೇರಿಯೇಷನ್ ಅಂತ ನಾವು ಹೇಳ್ತೇವೆ. ಬಟ್ ತಂದೆ ತಾಯಿ ಯಾಕೆ ಶಾರ್ಟ್ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳು ಆಗಿರ್ಲಿಕ್ಕಿಲ್ಲ, ಅವರಿಗೆ ಅಂಡರ್ಲೈಂಗ್ ಯಾವ್ದಾದ್ರು ಸಮಸ್ಯೆಯಿಂದ ಅವರು ಶಾರ್ಟ್ ಇರಬಹುದು, ಲೈಕ್ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅದು ನಮಗೆ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನು ಬೆನಿಫಿಟ್ ಕೊಡಬಹುದು ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ನಾವು ಮಿಸ್ ಮಾಡ್ಕೋತೇವೆ. ಸೊ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ದು ಮಗು ಕೂಡ ತುಂಬಾ ಶಾರ್ಟ್ ಫೈನಲ್ ಹೈಟ್ ಬರುವ ತರ ಇದ್ರೆ ಆ ಮಗುವಿಗೆ ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ಕೊಡುವುದು ಉತ್ತಮ.
1: ಇನ್ನು ಈಗ ದೈಹಿಕ ಚಟುವಟಿಕೆಗಳಿರ್ತವೆ, ಕ್ರೀಡೆಗಳಿರ್ತವೆ, ಇವು ಯಾವ ರೀತಿಯಲ್ಲಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತಾ?
0: ದೈಹಿಕ ಚಟುವಟಿಕೆ ಎಲ್ಲಾ ಮಕ್ಕಳಿಗೂ ತುಂಬಾ ಮುಖ್ಯ. ಸೊ ಹೈಟ್ ಎತ್ತರಕ್ಕಿಂತ ಜಾಸ್ತಿ ನಾವು ಅದನ್ನು ಮಗುವಿನ ತೂಕಕ್ಕೆ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅದನ್ನು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಮಗೆ ನಾರ್ಮಲ್ ಮೂವ್ಮೆಂಟ್ಸ್ ಮಗು ಎಷ್ಟು ಮಕ್ಕಳು ಎಷ್ಟು ಮಾಡ್ತಾರೆ ಅದು ಇದು ಒಳ್ಳೇದು. ಸೊ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಹೈಟಿನ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡುದಿದ್ರೆ ನಮಗೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ, ಎತ್ತರ ಜಾಸ್ತಿ ಮಾಡುವಂತದ್ದು ಯಾವುದೇ ದೈಹಿಕ ಚಟುವಟಿಕೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ. ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಈಗ ಸ್ವಿಮ್ಮಿಂಗ್ ಇರಬಹುದು ಅಥವಾ ಬಾಸ್ಕೆಟ್ ಬಾಲ್ ಅಂತ ಚಟುವಟಿಕೆಗಳು ಸ್ವಲ್ಪ ಸ್ಪೈನ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆನಿಫಿಟ್ ಕೊಡಬಹುದು. ಬಟ್ 100% ಅಂತ ಕನ್ಕ್ಲೂಸಿವ್ ಆಗಿ ನಮ್ಗೆ ಅಂತ ಎವಿಡೆನ್ಸ್ ಏನಿಲ್ಲ.
1: ಈಗ ಎತ್ತರ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರ ತೂಕದ ನಿರ್ವಹಣೆ

0: ಕೂಡ ಮುಖ್ಯ ಆಗುತ್ತಾ?
1: ಹೌದು, ಮಗುವಿನ ಎತ್ತರದ ಪ್ರಕಾರ ತೂಕ ಎಷ್ಟಿರ್ಬೇಕಂತ ಅದು ಕೂಡ ನಾವು ಬೆಳವಣಿಗೆ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡಿ ನೋಡುವಂತದ್ದು. ಸೊ ಇವಾಗ ಕಮ್ಮಿ ಎತ್ತರ ಇರುವಂತಹ ಮಕ್ಕಳು ಅವರ ತೂಕ ಆ ಎತ್ತರಕ್ಕೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಗೆ ಹೋದ್ರೆ ಅದು ನಾರ್ಮಲ್ ಅಲ್ಲ. ಸೊ ತುಂಬಾ ಎತ್ತರ ಇರುವ ಮಕ್ಕಳು ಸ್ವಲ್ಪ ಬಾಡಿ ವೇಟ್ ಅವರದು ಜಾಸ್ತಿ ಇದ್ರೆ ಕೂಡ ಬಿ ಎಂ ಐ ನಾರ್ಮಲ್ ರೇಂಜ್ ಅಲ್ಲಿ ನಮ್ಗೆ ಬರ್ತದೆ. ಬಟ್ ಶಾರ್ಟ್ ಇರುವ ಮಕ್ಕಳು ವೇಟ್ ಸ್ವಲ್ಪ ಜಾಸ್ತಿ ಗೇನ್ ಆದ್ರೂ ಕೂಡ ಅದು ನಮಗೆ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಅಲ್ಲಿ ಬರಬಹುದು.
0: ಇನ್ನು ಈಗ ನಿದ್ದೆ ಆಗಿರ್ಬೋದು ಅಥವಾ ಇತ್ತೀಚಿನ ಜೀವನ ಶೈಲಿ ಇರ್ಬೋದು ಅಥವಾ ಮೊಬೈಲ್ ಬಳಕೆ ಇವೆಲ್ಲವೂ ಕೂಡ ಗಮನಿಸಿದ್ರೆ ಇವೇನಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತವ?
1: ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂ ನೋಡೋದಿದ್ರೆ ನಮ್ಗೆ ಗ್ರೋತ್ ಹಾರ್ಮೋನ್ ನಾವು ಸೆಕ್ರೇಷನ್ ಹೇಳೋದು ಮ್ಯಾಕ್ಸಿಮಮ್ ನಮ್ಗೆ ರಾತ್ರಿ ಟೈಮ್ ಅಲ್ಲಿ ಆಗುವಂತದ್ದು, ನಿದ್ದೆಯಲ್ಲಿ ಆಗುವಂತದ್ದು. ಸೊ ಚಿಲ್ಡ್ರನ್ ಗೋ ಗ್ರೋ ಬೆಸ್ಟ್ ಇನ್ ದೇರ್ ಸ್ಲೀಪ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ ಆಗಿ ತುಂಬಾ ಲೇಟ್ ತನಕ ಬೆಡ್ ಟೈಮ್ ಪುಷ್ ಮಾಡುವಂತದ್ದು ಅಥವಾ ಮೊಬೈಲ್ ಟಿವಿಯ ಬಳಕೆ ಮಾಡಿಬಿಟ್ಟು 12-1 ಗಂಟೆಗೆ ಮಲಗುವಂತ ಅಭ್ಯಾಸ, ಇದು ಖಂಡಿತ ಮಗುವಿನ ಹೈಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಕರೆಕ್ಟ್ ಆಗಿ ಒಂದು 9-9.5 ಅಷ್ಟೊತ್ತಿಗೆ ನಿದ್ದೆ ಮಾಡುವುದರಿಂದ ಡೆಫಿನೆಟ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದೇರ್ ಹೈಟ್, ಗುಡ್ ಹೈಟ್. ಸೊ ಈ ಪಾಯಿಂಟ್ ಆಫ್ ವ್ಯೂನ ನೋಡುವುದಿದ್ರೆ ಲೇಟ್ ಬೆಡ್ ಟೈಮ್, ಸ್ಕ್ರೀನ್ ಟೈಮ್ ತುಂಬಾ ಲೇಟ್ ತನಕ ಯೂಸ್ ಮಾಡುವಂತದ್ದನ್ನು ಅವಾಯ್ಡ್ ಮಾಡುವುದು ಬೆಟರ್.
0: ಮತ್ತೆ ಈಗ ಈ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಯಾವ ವಯಸ್ಸು ಒಳ್ಳೆಯದು ಅದಕ್ಕೆ, ಅಂದ್ರೆ ಚಿಕಿತ್ಸೆ ನೀಡೋದಕ್ಕೆ ಬೇಗ ಬರುವಂತದ್ದು ಒಳ್ಳೆಯದು ಅಥವಾ ಅದಕ್ಕೆ ಸ್ವಲ್ಪ ಮಾನಿಟರ್ ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ಬರುವಂತದ್ದು ಒಳ್ಳೇದ?
1: ಎತ್ತರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ತಂದೆ ತಾಯಿಗೆ ಕಾಣಿಸ್ಕೊಂಡ್ರೆ ಕೂಡಲೇ ಅವರ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಗೆ ತೋರಿಸುವುದು ಬೆಟರ್. ಸೊ ಎಷ್ಟು ಬೇಗ ಕನ್ಸಲ್ಟ್ ಮಾಡ್ತಾರೆ ಅಷ್ಟು ನಮಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಮಾನಿಟರ್ ಮಾಡುವಂತದ್ದು. ಸೊ 12 ವರ್ಷದ ಮಗು ಅಥವಾ 11 ವರ್ಷದ ಮಗು ನಮ್ಗೆ ಬಂದ್ರೆ ಕ್ಲಿನಿಕ್ಗೆ ನಮ್ಗೆ ತುಂಬಾ ಟೈಮ್ ಮಾನಿಟರ್ ಮಾಡ್ಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು ನಾವು ಟೈಮ್ ಲೂಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ 3-4 ವಯಸ್ಸಿನವರೆಗೆ ನಾವು ವೇಟ್ ಮಾಡಬಹುದು. 3-4 ವರ್ಷದ ಮಗು ಯಾವುದೇ ಅದರ ವಯಸ್ಸಿನ ಪ್ರಕಾರ ಬೆಳವಣಿಗೆ ಇಲ್ಲ ಅಂತ ಅನಿಸಿದ್ರೆ ಕೂಡಲೇ ಕನ್ಸಲ್ಟ್ ಮಾಡುವುದು ಬೆಟರ್. ಯಾಕಂದ್ರೆ ಆವಾಗ ನಮ್ಗೆ ಮಗುವಿಗೆ ಬೇಕಾದಂತ ಎಲ್ಲಾ ಇವ್ಯಾಲ್ಯೂಯೇಷನ್ ಮಾಡಬಹುದು, ಅದಕ್ಕೆ ನಮ್ಗೆ ಟೈಮ್ ಇರ್ತದೆ. ಮತ್ತೆ ಒಂದು 4-5 ತಿಂಗಳ ತನಕ ಮಗುವಿನ ಗ್ರೋತ್ ಚಾರ್ಟ್ ಅನ್ನು ಟ್ರ್ಯಾಕ್ ಮಾಡಿ ಗ್ರೋತ್ ರೇಟ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಸೊ ಟೆಸ್ಟ್ ಅಲ್ಲಿ ಎಲ್ಲಾ ನಾರ್ಮಲ್ ಬಂತು, ಗ್ರೋತ್ ರೇಟ್ ಕರೆಕ್ಟ್ ಇದೆ, ಮಿಡ್ ಪೇರೆಂಟಲ್ ಹೈಟಿನ ಪ್ರಕಾರ ಸಾಧಾರಣ ಹೈಟ್ ಅಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ವೇಟ್ ಮಾಡಬಹುದು. ಬಟ್ ಯಾವ್ದ್ರಲ್ಲಾದ್ರೂ ನಮ್ಗೆ ಸಮಸ್ಯೆ ಕಂಡು ಬಂದ್ರೆ, ಇವಾಗ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಅಬ್ನಾರ್ಮಾಲಿಟಿ ಕಾಣಿಸ್ಕೊಳ್ತು ಅಥವಾ ನಾವು ಮಾನಿಟರ್ ಮಾಡುವಾಗ ಗ್ರೋತ್ ರೇಟ್ ಕಮ್ಮಿ ಕಾಣಿಸ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಆಕ್ಟ್ ಮಾಡಬಹುದು ಅಥವಾ ಮಗುವಿಗೆ ಟ್ರೀಟ್ಮೆಂಟ್ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬಹುದು. ಇಲ್ಲದಿದ್ರೆ ನಾವು ಟೈಮ್ ನಾವು ವೇಸ್ಟ್ ಮಾಡಿದಾಗೆ ಅಂತ ಹೇಳಿದ್ರೆ 10-11 ವರ್ಷ ನಮ್ಗೆ ಸ್ವಲ್ಪ ಲೇಟ್, ಅದಾದ್ಮೇಲೆ ನಮ್ಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕಿಲ್ಲ.
0: ಡಾಕ್ಟರ್, ಈಗ ಜನಿಸುವಾಗ ತೂಕ ಕಡಿಮೆ ಇರುವಂತಹ ಮಕ್ಕಳು ಇರ್ತಾರೆ, ಸಾಮಾನ್ಯವಾಗಿ ಅವರಿಗೆ ಅಂಡರ್ ವೇಟ್ ಅಂತಾನು ಹೇಳ್ಬೋದೇನೋ, ಇಂತಹ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರ್ತದೆ?
1: ಸೊ ಕಡಿಮೆ ತೂಕ ಇರುವಂತಹ ಮಕ್ಕಳು ನಾವು ಅವರನ್ನು SG ಅಥವಾ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ IUGR ಬೇಬೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಗುವಿಗೆ ಯಾಕೋ ಗ್ರೋತ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಇದು ಸ್ಕ್ಯಾನ್ ಅಲ್ಲೆಲ್ಲ ಡಿಟೆಕ್ಟ್ ಆಗುವಂತದ್ದು. ಅಥವಾ ಜನಿಸಿದಾಗ ನಾವು ತೂಕ ನೋಡಿದಾಗ 2.5 ಕೆಜಿಗಿಂತ 9 ತಿಂಗಳಿಗೆ ಹುಟ್ಟಿದ ಮಗು 2.5 ಕೆಜಿಗಿಂತ ಕಮ್ಮಿ ಇರುವಂತ ಮಕ್ಕಳು. ಸೊ ಇವರು ಸಣ್ಣದಾಗಿ ಹುಟ್ಟಿರುವಂತ ಮಕ್ಕಳು. ಸೊ ಈ ಮಕ್ಕಳಲ್ಲಿ ಹುಟ್ಟಿದಾಗ ನಾರ್ಮಲ್ ವೇಟ್ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬಹುದು. ಸೊ ಈ ಮಕ್ಕಳನ್ನು ನಾವು ತಗೊಂಡ್ರೆ ಅವು ಈ ಮಕ್ಕಳಲ್ಲಿ ನಮ್ಗೆ ಒಂದು 70% ಮಕ್ಕಳಲ್ಲಿ ಒಂದು 3 ವರ್ಷದ ತನಕ ಅಥವಾ ಮ್ಯಾಕ್ಸಿಮಮ್ 4 ವರ್ಷದ ತನಕ ಕ್ಯಾಚ್ಅಪ್ ಗ್ರೋತ್ ಅಂತ ಬರ್ತದೆ. ಅಂತ ಹೇಳಿದ್ರೆ ಅವರು ಹುಟ್ಟಿದಾದ ನಂತರ ಅವರ ಗ್ರೋತ್ ಅನ್ನು ಅವರು ನಾರ್ಮಲ್ ಅವರ ಏಜಿನ ಪ್ರಕಾರ ನಾರ್ಮಲ್ ವೈಟ್ ಇರುವ ಮಕ್ಕಳಿಗೆ ಮ್ಯಾಚ್ ಮಾಡ್ತಾರೆ. ಸೊ 70% ಕ್ಯಾಚ್ಅಪ್ ಗ್ರೋತ್ ಆಗುತ್ತೆ. ಬಟ್ ಒಂದು ಉಳಿದ ಒಂದು 30% ಮಕ್ಕಳಲ್ಲಿ ಇದು ಕ್ಯಾಚ್ಅಪ್ ಗ್ರೋತ್ ಆಗದೇ ಇರಬಹುದು. ಸೊ ಅವರನ್ನು ನಾವು ಫೇಲ್ಯೂರ್ ಟು ಕ್ಯಾಚ್ಅಪ್ ಅಂತ ಹೇಳ್ತೇವೆ. ಸೊ ಅವರು ತೂಕದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕೂಡ ನೀವು ಬಾಕಿ ಮಕ್ಕಳಿಗಿಂತ ಕಮ್ಮಿ ಇರಬಹುದು, ಎತ್ತರ ಕೂಡ ಅವರದು ಕಮ್ಮಿ ಇರಬಹುದು. ಸೊ ಮ್ಯಾಕ್ಸಿಮಮ್ ಒಂದು 4 ವರ್ಷದ ತನಕ ನಾವು ವೇಟ್ ಮಾಡಬಹುದು. ಸೊ ಕ್ಯಾಚ್ಅಪ್ ಆಗಿ ಅವರ ನಾರ್ಮಲ್ ರೇಂಜ್ ಗೆ ಬಂದ್ರೆ ಗ್ರೋತ್ ಚಾರ್ಟ್ ಅಲ್ಲಿ ನಾವು ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ಬಹುದು. ಬಟ್ ಅವರು 3 ವರ್ಷ ಅಥವಾ 4 ವರ್ಷದ ತನಕ ನಾವು ವೇಟ್ ಮಾಡಿ ಕೂಡ ನಾರ್ಮಲ್ ರೇಂಜ್ ಗೆ ಬರದೇ ಇದ್ರೆ ಅಂತ ಮಕ್ಕಳಿಗೆ ಕೂಡ ನಾವು ಆಕ್ಟಿವ್ ಆಗಿ ಇಂಟರ್ವೀನ್ ಮಾಡಿ ಗ್ರೋತ್ ಹಾರ್ಮೋನ್ ಚಿಕಿತ್ಸೆ ಅನ್ನು ಕೊಡಬಹುದು. ಅಂದ್ರೆ ಬೇರೆ ಯಾವುದೇ ಅಂಡರ್ಲೈನ್ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡಿ ನಂತರ ಅಂತ ಮಕ್ಕಳಲ್ಲಿ ಕೂಡ ಗ್ರೋತ್ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನು ಕೊಡುವುದಕ್ಕೆ ಇಂಡಿಕೇಶನ್ ಇದೆ ನಮಗೆ.
0: ಇನ್ನು ಮಕ್ಕಳ ಬೆಳವಣಿಗೆ ಕುಂಠಿತ ಇದ್ದಾಗ ಸಾಮಾನ್ಯವಾಗಿ ಪೋಷಕರಿಗೂ ಕೂಡ ಒಂದು ರೀತಿಯ ಚಿಂತೆ ಇದ್ದೇ ಇರ್ತದೆ. ಪೋಷಕರು ಯಾವ ರೀತಿಯಾಗಿ ಇರಬೇಕಾಗುತ್ತೆ ಮತ್ತೆ ಮಕ್ಕಳನ್ನ ಯಾವ ರೀತಿಯಾಗಿ ಅವರು ನೋಡ್ಕೋಬೇಕಾಗುತ್ತೆ?
1: ಸೊ ಎತ್ತರ ಕಮ್ಮಿ ಇದ್ರೆ ಕೆಲವೊಂದು ಸಮಸ್ಯೆಗಳು ಸ್ಕೂಲಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಸ್ಕೂಲ್ ಅನ್ನು

0: ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಇರುವ ಮಕ್ಕಳು ಬುಲ್ಲಿಯಿಂಗ್ಗೆ ಕೆಲವೊಂದ್ಸಲ ಒಳಗಾಗಬಹುದು. ಸೊ ಮಕ್ಕಳಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಇವಾಗ ಟ್ರೀಟೇಬಲ್ ಕಾಸಸ್ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಎತ್ತರವನ್ನು ಜಾಸ್ತಿ ಮಾಡಿಸಬಹುದು. ಇವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎತ್ತರ ಜಾಸ್ತಿ ಮಾಡದೇ ಇರುವಂತಹ ಸಿಚುವೇಶನ್ಸ್ ಇರಬಹುದು ಕೆಲವೊಂದು ಜೆನೆಟಿಕ್ ಕಾಸಸ್ ಅಲ್ಲಿ. ಸೊ ಇದರಲ್ಲಿ ನಾವು ಆದಷ್ಟು ಸ್ಕೂಲ್ ಅಲ್ಲಿ ಬುಲ್ಲಿಂಗ್ ಆಗದೆ ಇರುವಂತೆ ಟೀಚರ್ಸ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಮಾತಾಡುವಂತದ್ದು ಅಥವಾ ಮಗುವಿನ ಕಾನ್ಫಿಡೆನ್ಸ್ ಅನ್ನು ನಾವು ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡುವಂತದ್ದು ಮಾಡಬೇಕಾಗ್ತದೆ. ಮತ್ತೆ ಪೇರೆಂಟ್ಸ್ಗೆ ನೋಡಿದ್ರೆ ನಾವು ಅವರಿಗೆ ಆದಷ್ಟು ಮಗುವಿನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಅಂದ್ರೆ ಸುಮ್ಮನೆ ಹೋಪ್ಸ್ ಕೊಡುವುದಕ್ಕಿಂತ ರಿಯಲಿಸ್ಟಿಕ್ ಆಗಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುವಂತದ್ದು, ಮಗುವಿನ ಗ್ರೋತ್ ಮುಂದಿನ ಮಗು ದೊಡ್ಡವನಾಗುವಾಗ ಹೇಗೆ ಇರ್ತದೆ ಅದೆಲ್ಲವನ್ನು ಹೇಳಿಬಿಟ್ಟು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಕೆಲವೊಂದು ಹೈಟ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವುದು ಒಂದು ವೇ ಇರಬಹುದು ನಮಗೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳ ಬೆಳವಣಿಗೆಯ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ವಿಶೇಷವಾಗಿ ಪೋಷಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಅವರಿಗೆ?
0: ಮಕ್ಕಳ ಎತ್ತರವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗುವಂತದ್ದು, ಗ್ರೋತ್ ಚಾರ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರುವಂತದ್ದು ತುಂಬಾ ಮುಖ್ಯ. ಸೊ ಯಾವುದೇ ಟೈಮ್ ಅಲ್ಲಿ ಮಗುವುದು ಗ್ರೋತ್ ಬೆಳವಣಿಗೆ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನಾವು ಇಂಟರ್ವೀನ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವಂತದ್ದು, ಒಳ್ಳೆಯ ಫಿಸಿಕಲ್ ಆಕ್ಟಿವಿಟಿ, ಒಳ್ಳೆಯ ನಿದ್ದೆ, ಕಮ್ಮಿ ಸ್ಕ್ರೀನ್ ಟೈಮ್, ಇದೆಲ್ಲ ತುಂಬಾ ಮುಖ್ಯ ಬೆಳವಣಿಗೆ ಅಲ್ಲ ಜನರಲ್ ಆಗಿ ಫ್ರಮ್ ದ ಜನರಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳು ಯಾವುದೇ ಟೈಮ್ ಅಲ್ಲಿ ನಿಮಗೆ ಬೆಳೀತಾ ಇಲ್ಲ, ಎತ್ತರ ಕಮ್ಮಿ ಇದೆ ಅಂತ ಅನ್ಸಿದ್ರೆ ತುಂಬಾ ಲೇಟ್ ಆಗಿ ವೆಯ್ಟ್ ಮಾಡುವುದಕ್ಕಿಂತ ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿದ್ರೆ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದ.
2: ಇದುವರೆಗೆ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ವಿಷಯದ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.

0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡುತ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸ

0: ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರಬಹುದು, ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಳಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳೋದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳಿದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್.

0: ಹಾಳಾಗ್ಯಮ್ಲು ಡಾಕ್ಟ್ರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
1: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತ?
0: ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
1: ಕೆಮ್ಮಲು ಏನು ಕೆಲಸ ಮಾಡ್ತೀಯ ನೀನು?
0: ರೈತ ಸ್ವಾಮಿ.
1: ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ?
0: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ಲ ಅದೇ.
1: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು?
0: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
1: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
0: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರ ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ ಎರಡು ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ.
1: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
0: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕ ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ.
1: ಆಮೇಲೆ
0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
1: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಹೆಂತೀನಿ?
0: ಅವ್ಳ ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟ ರೆಡಿ ಮಾಡ್ಬೇಕಲ್ಲ.
1: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
0: ಇಲ್ಲ ಇಲ್ಲ, ಊಟಕ್ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
1: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವ್ಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲೆ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಮ್, ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಆಕಾಶವಾಣಿ, ಸಮಯ ಸರಿಯಾಗಿ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ: ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ

ರಾಯಭಾರ ಕಚೇರಿಗಳು ಹೈಕಮೀಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್

0: ಸ್ವಾಗತಿಸಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಡಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಫರ್ಹಾ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು, ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ.

ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹಾ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹಾ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದ್ದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ ಬಿಡಬ್ಲ್ಯೂಎಫ್ ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹಾ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2 ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹಾ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಸಮಯವಾಗಿದೆ. 1:18 ಇನ್ನೀಗ ಕನ್ನಡದ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಹೃದಯ ಗೀತೆ. ಚಿತ್ರದ ಗೀತೆಯನ್ನ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಈ ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆನ್ಲೈನ್ನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ

ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕಾವೇರಿ ಗೀತೆ ಮೂಡಿ ಬರ್ತಾ ಇದೆ. ರಂಗಿತ ರಂಗ ಚಿತ್ರದಿಂದ ಅನು ಭಂಡಾರಿ, ಸುಚಿತ್ರ ಲತಾ ಅವರ ಧ್ವನಿಯಲ್ಲಿ. ಗೀತೆಗೆ ಅನು ಭಂಡಾರಿ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ದುಷ್ಟಬುದ್ಧಿ ತನ್ನ ಕಾರ್ಯವನ್ನ ಯೋಜಿತಗೊಳಿಸುವುದಕ್ಕೋಸ್ಕರ ಹೊರಟಿದ್ದಾನೆ. 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂತಹ ಕುಳಿಂದ ಇವನನ್ನ ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಚಂದನಾವತಿಗೆ ಕರ್ಕೊಂಡು ಹೋಗ್ತಾನೆ.

ವಿಪುಲ ಪರಿತೋಷದಿಂದ ಒಡೆಯಂಗೆ ಕಾಣಿಕೆಯ ನಿಡಿಸಿ ಕಾಣಿಸಿದ ಬಳಿಕ

ಕುಳಿಂದ ಮಹಾ ಸಂತಸದಿಂದ ಸಂಭ್ರಮದಿಂದ ತನ್ನ ಮಗ ಚಂದ್ರಹಾಸನನ್ನ ಕರೆದು ಅವನಿಗೆ ಕಾಣಿಕೆಯನ್ನ ಕೊಡಿಸಿ ಅವನನ್ನ ಪರಿಚಯ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾನಪ್ಪ ಅಂತಂದ್ರೆ, ಆ ಬಾಲಕನು ನನಗೆ ಕಾಡಿನಲ್ಲಿ ಪೂರ್ವ ಪುಣ್ಯ ಬಲದಿಂದ ಸಿಕ್ಕಿದನು, ಇವನನ್ನು ನೀವು ಕೃಪೆಯಿಂದ ಪಾಲಿಸಿರಿ ಎಂದು ಅವನ ಕೈಗೆ ಒಪ್ಪಿಸಿದನು.

0: పూసిగెన్న సునగుత కొండాడి మన్నిసి తనగె నిన్న సుతనం కండు మూడితు ఉత్సవం ఎందనాదుష్ట బుద్ధి వినయదొడు ఆ కులిందనొడనెందను.
1: చంద్రహాసనన్న ఒమ್ಮೆ ದುಷ್ಟಬುದ್ಧಿ ನೋಡ್ತಾನೆ. ರಾಜ ಲಕ್ಷಣಗಳಿಂದ ಅತ್ಯಾಕರ್ಷಕವಾಗಿ ಶೋಭಿಸ್ತಾ ಇದ್ದಂತಹ ಚಂದ್ರಹಾಸನನ್ನ ನೋಡಿ ವಿಸ್ಮಿತನಾಗ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗುತ್ತೆ, ತಾನು ಹಿಂದೆ ಕೊಲ್ಲಬೇಕೆಂದು ಕಳಿಸಿದಂತಹ ಮಗುವೆ ಈ ಚಂದ್ರಹಾಸ. ನಾನು ಹೇಳಿದಂತೆ ಇವನನ್ನ ಕೊಲ್ಲಲಿಲ್ಲ, ಇವನನ್ನ ಅರಣ್ಯ ಮಧ್ಯದಲ್ಲಿ ಹಾಗೇ ಬಿಟ್ಟು ಬಂದಿದ್ದಾರೆ. ಹಾಗೆ ಬಿಟ್ಟು ಬಂದಂತಹ ಮಗುವೆ ಕುಳಿಂದನಿಗೆ ಸಿಕ್ಕಿರುವುದು. ದೂತರು ಹೇಳಿದಂತಹ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಎಂದು ಖಚಿತಪಡಿಸಿಕೊಂಡು ಅದನ್ನು ತೋರ್ಪಡಿಸದೆ ಮನದಲ್ಲೇ ಲೆಕ್ಕ ಹಾಕುತ್ತಾ ನಗುತ್ತ ಚಂದ್ರಹಾಸನನ್ನು ಹೊಗಳಿ ಪುಳಿಂದನಿಗೆ ಹೀಗೆಂದ, ನಿನ್ನ ಮಗನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು.

ಕೂಡಂಬೆರಸಿದ ಅಮೃತನ್ನ ಭೋಜನವ ಪೇಳಲರಿದು ಎನೆ ಸೊಗಸಿದ ದುಷ್ಟ ಬುದ್ಧಿ.

ದುಷ್ಟಬುದ್ಧಿ ಹೇಗೆ ಯೋಚಿಸ್ತಾನೆ ಅಂತಂದ್ರೆ ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನ ಕೊಟ್ಟು ಅದನ್ನ ವಿಶೇಷವಾಗಿ ವರ್ಣಿಸ್ತಾನೆ. ಹಾವಿನ ಮೈಯ ನಯವೋ, ನಯವಾಗಿ ಮೃದುವಾಗಿ ಇರುತ್ತೆ ಹಾವಿನ ಮೈ, ಹಾಗಂತ ಅದನ್ನ ಮುಟ್ಟಕ್ಕೋದ್ರೆ ಕಚ್ಚುತ್ತೆ. ಗುಂಡಿಯನ್ನು ಮರೆ ಮಾಡಿದ ಹುಲ್ಲು, ಪೂರ್ತಿ ಹುಲ್ಲು ಕಾಣ್ತಾ ಇರುತ್ತೆ, ಆದ್ರೆ ಒಳಗಡೆ ಇದ್ದಂತಹ ಗುಂಡಿ ಕಾಣೋದಿಲ್ಲ. ಮೊಸಳೆ ಇರುವ ಮಡುವಿನಲ್ಲಿ ಅರಳಿದ ಕಮಲವು, ಕಮಲದ ಹೂವಿದೆ ಅಂತ ಹೇಳಿ ಏನಾದರೂ ಸಂತೋಷದಿಂದ ಸಂಭ್ರಮದಿಂದ ಕೀಳೋದಕ್ಕೆ ಹೋದ್ರೆ ಮೊಸಳೆಗೆ ಆಹುತಿ ಆಗ್ಬೇಕಾಗತ್ತೆ. ಚೂಪಾಗಿರ್ತಕ್ಕಂತಹ ಕತ್ತಿಯ ಭಾಗಕ್ಕೆ ಹಚ್ಚಿದ ಜೇನುತುಪ್ಪವು, ಜೇನುತುಪ್ಪ ಅಂತ ಹೇಳಿ ನೆಕ್ಕದಕ್ಕೆ ಏನಾದರೂ ಹೋದ್ರೆ ನಾಲಿಗೆ ಕತ್ತರಿಸೋಗುತ್ತೆ. ಕಮಲಾಕ್ಷಿಯರ ಕೃತಕ ಪ್ರೀತಿಯು, ಈ ಮಹಿಳೆಯರ ಕೃತಕವಾಗಿರ್ತಕ್ಕಂಥ ಪ್ರೀತಿಗೇನಾದರೂ ಒಳಗಾದ್ರೆ ಅದರಿಂದ ಅಪಾಯಕ್ಕೆ ಕಾರಣವಾಗುತ್ತೆ. ಕಾಲಕೂಟದ ಮಹಾವಿಷವನ್ನು ಬೆರೆಸಿದ ಪಾಯಸವೋ ಎಂಬಂತೆ ದುಷ್ಟಬುದ್ಧಿಯು ಹೊರಗಡೆ ಹರ್ಷದಿಂದ ನಟಿಸುತ್ತಾ ಒಳಗಡೆ ಚಂದ್ರಹಾಸನ ಬಲಿಗೆ ಯೋಜನೆಯನ್ನು ಮಾಡಿದ್ದ.

ಅರ್ಜುನ ಕೇಳು, ಸಜ್ಜನರಾಗಿರ್ತಕ್ಕಂಥವ್ರಿಗೆ ಕಪಟಿಗಳು ವಂಚಕರು ಮಾಡುವಂತಹ ಮೋಸ ಗೊತ್ತಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿದಂತಹ ನಿರ್ಣಯ ತಿಳಿಯೋದಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಹೇಳ್ತಾ, ದುಷ್ಟಬುದ್ಧಿಗೆ ತಾಂಬೂಲವನ್ನು ಕೊಟ್ಟು ಗೌರವಿಸಿ ಚಂದಹಾಸನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹಿಂದೆ ಬ್ರಾಹ್ಮಣರು ಹೇಳಿದಂತಹ ಮಾತನ್ನು ನೆನೆದು ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕೊಳ್ತಾನೆ, ತನ್ನ ಮಕ್ಕಳ ಆಳ್ವಿಕೆಗೆ ಇವನು ಕಂಟಕವಾದನು, ಇವನು ನಮಗೆ ಶತ್ರುವಾದನು ಎಂದು ಆಲೋಚಿಸಿದನು.

ಏಕ ತನ್ನಾತ್ಮ ಜರ್ಗೆ ಸಂಜನಿ ಸಲರಿದು ಭೂಪಾಲತ್ವಂ ಅಕ್ಕಡಿಕೆಗೆ ಅಂಜುವವನಲ್ಲ ಬಲವಂತನಹನೂ ಈತಂಗೆ ನಂದನೂಡಿಸಿ

0: ಬ್ರಾಹ್ಮಣರು ನುಡಿದಂತಹ ಭವಿಷ್ಯದ ಮಾತು ಸುಳ್ಳಾಗುವುದಿಲ್ಲ. ರಾಜಲಕ್ಷಣವನ್ನು ನೋಡಿಯೇ ಅವರು ಹೇಳಿರುತ್ತಾರೆ, ಕುಂತಲ ದೇಶಕ್ಕೆ ಇವನು ಮುಂದೆ ಅಧಿಪತಿ ಆಗುತ್ತಾನೆ ಎಂಬುದು ಸತ್ಯವೆಂಬಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು.
1: ರಾಕಾಶಾಂಕನ ಅಭ್ಯುದಯವಂ ಕೆಡಿಸಿ ತನ್ನ

0: ಅದಕ್ಕೆ ಮುದ್ರಯಂ ಜೋಕಿಯಿಂದಳವಡಿಸಿ ಶಶಿಹಾಸನಂ ನೋಡಿ ನಸು ನಗುತ್ತಲೇ ಇಂತೆಂದನು.
1: ಕತ್ತಲೆ ಕುತೂಹಲಕ್ಕೆ ಒಂದ್ಸಲ ಪ್ರಯತ್ನವನ್ನ ಮಾಡೋದಕ್ಕೆ ಹೊರಡುತ್ತಂತೆ. ಪೂರ್ಣಚಂದ್ರನ ಹೊಳಪನ್ನ ಮೊಬ್ಬು ಮಾಡಿ ತನ್ನ ಸ್ವರೂಪವನ್ನ ತೋರಿಸ್ತೀನಿ ಅಂತ. ವಿಷ್ಣು ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸನನ್ನ ಕೊಲ್ಲಿಸಿ ತನ್ನ ಮಕ್ಕಳಿಗೆ ರಾಜ್ಯವನ್ನ ಉಳಿಸಿಕೊಡ್ತೇನೆ ಎನ್ನುವಂತಹ ಯೋಚನೆಯನ್ನ ಮಾಡ್ತಾನೆ. ಏನಾದರೂ ಮಾಡಿ ಚಂದ್ರಹಾಸನಿಗೆ ವಿಷವನ್ನ ಕೊಟ್ಟು ಸಾಯಿಸ್ಬೇಕು ಅಂತ. ಅದು ಇಲ್ಲಿ ಸಾಧ್ಯವಾಗಲ್ಲ, ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ರಹಸ್ಯವಾಗಿರ್ತಕ್ಕಂಥ ಒಂದು ಪತ್ರವನ್ನ ಬರೆದು ಅದಕ್ಕೆ ಅಷ್ಟೇ ಎಚ್ಚರಿಕೆಯಿಂದ ರಾಜಮುದ್ರೆಯನ್ನ ಹಾಕಿ ಚಂದ್ರಹಾಸನನ್ನ ಬಳಿಗೆ ಕರೆದು ಕೂರಿಸಿಕೊಂಡು ನಸುನಗುತ್ತ ಅವನಿಗೆ ಈ ರೀತಿ ಹೇಳ್ತಾನೆ.

0: ಹೋಗಿ ತನ್ನ ಮಗ ಮದನಂಗೆ ಮುದ್ರೆ ಸಹಿತ ಸರ್ವಜನಂ ಅರಿಯದಂತೆ ಈ ಉದಿ ಪತ್ರಿಕೆಯನು ಉರ್ವರೆಗಳ್ ಆವ್ಯಸಗಿದ ಅತಿಶಯದ ಮಾಳ್ಕೆ ನಮ್ಮೀರ್ವರುಳ್ ಗುಪ್ತಮಾಗಿರಲಿ ಎಂದು ಕೊಟ್ಟನು ಆ ಮಂತ್ರಿ ತಲ್ಲೇಖನವನು.
1: ದುಷ್ಟಬುದ್ಧಿ ಹೇಳ್ತಾನೆ, ಇದು ರಾಜರಹಸ್ಯವನ್ನ ಒಳಗೊಂಡ

ಅಂತ ಪತ್ರ. ಹಾಗಾಗಿ ನೀನೊಬ್ಬನೇ ಕುದುರೆಯನ್ನ ಏರಿ ನಾಲ್ವರು ಸೇವಕರೊಂದಿಗೆ ನಮ್ಮ ರಾಜಧಾನಿಯಾಗಿರ್ತಕ್ಕಂತ ಕುಂತಳ ನಗರಕ್ಕೆ ಹೋಗು. ಅಲ್ಲಿ ನನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಮುದ್ರೆ ಸಹಿತವಾದ ಈ ಪತ್ರವನ್ನು ಕೊಡು. ಈ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಅಂತ ಹೇಳಿ ಆ ಪತ್ರವನ್ನ ಚಂದ್ರಹಾಸನ ಕೈಗೆ ಕೊಡ್ತಾನೆ.

ದುಷ್ಟಬುದ್ಧಿ ವಿಶ್ವಾಸದಿಂದ ತನ್ನನ್ನು ಕಂಡಿದ್ದಾನೆ. ಚಂದ್ರಹಾಸ ಈ ಕೆಲಸವನ್ನು ನಾನು ಅತ್ಯಂತ ಜತನವಾಗಿ ಮಾಡಬೇಕು ಅಂತ ಹೇಳಿ ತನ್ನ ತಂದೆಯಾಗಿರ್ತಕ್ಕಂಥ ಕುಳಿಂದನಿಗೆ ನಮಸ್ಕರಿಸಿ ಕುಂತಳ ನಗರಕ್ಕೆ ಹೊರಟಿರುವಂತಹ ವಿಷಯವನ್ನು ತನ್ನ ತಾಯಿ ವೇದಾವಿನಿಗೆ ಹೇಳಬೇಕು ಅಂತ ಹೇಳಿ ನೇರವಾಗಿ ಮನೆಗೆ ಬಂದು ಅವಳ ಪಾದಗಳಿಗೆ ತನ್ನ ಹಣೆಯನ್ನು ಒತ್ತಿದನು.

0: பரிசி வீழ்கொட்டலந்தோ.
1: ತಾಯಿ ಮೇಧಾವಿನಿ ಅವನ ಹಣೆಯನ್ನು ಹಿಡಿದು ಮೇಲೆತ್ತಿದಳು. ಚಂದ್ರಹಾಸನಿಗೆ ಅಕ್ಷತೆಯನ್ನಿಟ್ಟು ಆರತಿ ಮಾಡಿದಳು. ತಿಲಕವನ್ನಿಟ್ಟು ಅರಳು ಮೊಸರು ಗರಿಕೆ ಅಕ್ಷತೆಗಳನ್ನ ತಟ್ಟೆಯಲ್ಲಿ ಇಟ್ಟು ತಾಂಬೂಲವನ್ನು ಕೊಟ್ಟು ದಾರಿಯಲ್ಲಿ ನಿನಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದಳು. ಅದಕ್ಕಿಂತಲೂ ಹೆಚ್ಚಾಗಿ ಅವಳು ಹೇಳುವ ಮಾತು, ಆ ವಾಸುದೇವನು ನಿನ್ನ ಅವಯವಗಳನ್ನು ಕಾಪಾಡಲಿ, ಅಷ್ಟೇ ಅಲ್ಲ ನಿನಗೆ ಅನುಕೂಲೆಯಾಗಿ ವರ್ತಿಸುವ ಹೆಂಡತಿಯೊಡಗೂಡಿ ರಾಜ್ಯವನ್ನು ಪಡೆ. ಮುಂದೆ ಆಗುವಂತಹ ವಿಚಾರ ಮೇಧಾವಿನಿಗೆ ಗೊತ್ತಿತ್ತೋ ಎನ್ನುವಂತ ರೀತಿಯಲ್ಲಿ ಮುನ್ಸೂಚನೆಯ ರೂಪದಲ್ಲಿ ಕವಿ ಇಲ್ಲಿ ಕೊಡ್ತಾ ಹೋಗ್ತಾನೆ.
0: ಕ್ರಮದಿಂದ ಮಾತೆಯಂ ಬೀಳ್ಕೊಂಡು

0: ಸಂತೋಷಂ ಪೊರ ಮಾಡುವ ಸಮಯದ ಕಂಡನು.
1: ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಬೀಳ್ಕೊಟ್ಟ ಚಂದ್ರಹಾಸನು ಎದುರಿನಲ್ಲಿ ಶುಭ ಶಕುನಗಳನ್ನ ಕಾಣ್ತಾನೆ. ಜನ ಸಾಮಾನ್ಯರಲ್ಲಿ ಇದ್ದಂತಹ ಶಕುನದ ನಂಬಿಕೆಯನ್ನ ಕವಿ ಇಲ್ಲಿ ತರ್ತಾನೆ. ಹರಿದ್ರ ಕುಂಕುಮ ಶೋಭಿತರಾಗಿ ಬರ್ತಾ ಇರ್ತಕ್ಕಂತಹ ನವ ವಧುವರರನ್ನ ಎದುರಿಗೆ ಕಾಣ್ತಾನೆ. ಸದಾಚಾರ

0: ಅವರ ಸದಾಕಾರವುಳ್ಳ ಬ್ರಾಹ್ಮಣರ ಇರುವರನ್ನ ಅವನ ಎದುರಿನಲ್ಲಿ ಕಾಣ್ತಾನೆ. ಎಳೆಗರುವಿನ ಜೊತೆಯಲ್ಲಿ ಬರುವಂತಹ ಗೋವನ್ನ ಕಾಣ್ತಾನೆ. ಈ ಮೂರೂ ಶುಭ ಸೂಚನೆಗಳು ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹವನ್ನು ಮೂಡಿಸುತ್ತದೆ. ಅದರ ಜೊತೆಗೆ ಆ ಕಾಡಿನ ಒಡೆಯರು ಅಥವಾ ಆ ಬೇಟೆಗಾರರ ಗುಂಪು ಎದುರು ಬಂದು ರಾಜಕಾರ್ಯಕ್ಕೆ ಹೋಗ್ತಾ ಇರತಕ್ಕಂತಹ ಚಂದ್ರಹಾಸನಿಗೆ ಫಲ ಪುಷ್ಪಗಳನ್ನು ಕೊಟ್ಟು ಹಾರೈಸ್ತಾರೆ. ಇವೆಲ್ಲವೂ ಕೂಡ ಅವನಿಗೆ ಶುಭ ಶಕುನ ಅನ್ನುವಂತಹ ರೀತಿಯಲ್ಲಿ ಕಾಣ್ತದೆ. ಅದೇ ಉತ್ಸಾಹದಲ್ಲಿ ಅವನು ಮುಂದೆ ಹೊರಡ್ತಾನೆ.
1: ಸೂಡಿದಂ ಪರಿ ಪರಿಯೊಳೆಸವ ಕುಸುಮಂಗಳಿಂ ಮಾಡಿದ ಸುಮೌಳಿಯಂ ತಲೆಗೆ ಒರ್ವನು ಒರ್ವನೆಡೆಗೂಡಿ ಸೇರಿಸಿ ತಟ್ಟಿದ

0: ಚಂದ್ರಹಾಸ ಹೊರಟಂತಹ ಸಂದರ್ಭದಲ್ಲಿ ಅವನ ತಂದೆಯ ಅನುಚರರಾದಂತಹ ವನಚರರು ಎದುರಿಗೆ ಬರ್ತಾರೆ. ಅನೇಕ ಹೂಗಳಿಂದ ಕೂಡಿರ್ತಕ್ಕಂತಹ ಹೂ ದಂಡೆಯನ್ನ ಒಬ್ಬ ವನಚರ ಅವನ ತಲೆಗೆ ಕಟ್ತಾನೆ. ಇನ್ನೊಬ್ಬ ಆಗ ತಾನೇ ಬಿಡಿಸಿ ತಂದಂತಹ ಸಂಪಿಗೆಯ ಹೂಗಳ ಮಾಲೆಯನ್ನ ಕೊರಳಿಗೆ ಹಾಕ್ತಾನೆ. ಮತ್ತೊಬ್ಬ ಅವನ ಕೈಗೆ ದಾಳಿಂಬೆ ಫಲವನ್ನ ಕೊಡ್ತಾನೆ. ಹೂ ಮತ್ತು ಹಣ್ಣನ್ನು ಕೊಡ್ತಕ್ಕಂಥದ್ದು ಪ್ರೀತಿ ಮತ್ತು ಶ್ರೇಯಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಅಲಂಕೃತನಾಗಿ ಫಲವನ್ನ ಪಡೆದಂತಹ ಚಂದ್ರಹಾಸ ನವವರನಂತೆ ಕಂಗೊಳಿಸುತ್ತ ಹೊರಡ್ತಾನೆ.
1: ಹಯವರ ಸಮಾರೂಢನಾಗಿ ಸೇವಕ ಚತುಷ್ಟ

ಸೂತ ಬಟ್ಟೆ ಬಿಡಿದು ಕುಂತಳಪುರದ ಬಾಹ್ಯೋಪವನಕ್ಕೆ ಬರಲು ನಯಸರದ ಕೋಗಿಲೆಯ ಸಾದರದ ನುಡಿಯೊಳು ಅತಿಶಯ ಫಲೋ

ದುಷ್ಟಬುದ್ಧಿ ಹೇಳಿದಂತೆ ಅವನು ಕೊಟ್ಟಂತಹ ಪತ್ರವನ್ನ ಹಿಡಿದು ಕುದುರೆಯನ್ನ ಹತ್ತಿ ಚಂದ್ರಹಾಸ ಹೊರಡ್ತಾನೆ. ಆ ಕುಂತಲಾಪುರದ ದಾರಿಯನ್ನ ಹಿಡಿದು ಅಲ್ಲಿಗೆ 2 ದಿವಸಗಳ ಕಾಲ ಪ್ರಯಾಣವನ್ನ ಮಾಡಿ ಊರಿನ ಹೊರ ವಲಯಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಎದುರಿನಲ್ಲೇ ಉದ್ಯಾನವನ ಕಾಣ್ತದೆ. ಆ ಉದ್ಯಾನವನದಲ್ಲಿ ಕೋಗಿಲೆಗಳ ಇಂಪಾದ ಧ್ವನಿ, ಅತಿಶಯವಾದ ಹಣ್ಣುಗಳಿಂದ ತೂಗುತ್ತಿರುವಂತಹ ಮರದ ಕೊಂಬೆಗಳು, ಚಂದ್ರಹಾಸನನ್ನ ಸ್ವಾಗತಿಸುವಂತೆ ಅವನ ಕೈಗೆ ಫಲಪುಷ್ಪಗಳನ್ನು ಕೊಡುವಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಕಾಣ್ತಾ ಇರುತ್ತೆ.

0: శోభిత సరోవరంగళ రమ్య శోభానదిందే తత్రాజ కేళీవనం కంగెసెదుదు.
1: ಊರ ಹೊರಗೆ ಇದ್ದಂತಹ ರಾಜೋದ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಚಿಗುರು ತುಂಬಿದ ಎಳೆಯ ಮಾವಿನ ಮರಗಳಿಂದ ಕೂಡಿತ್ತು. ಮರಳು ಪ್ರದೇಶದಿಂದ ಮೇಲಕ್ಕೆ ಹಬ್ಬಿರುವ ಹೂಬಳ್ಳಿ

0: ಇಂದ ಲತಾ ಮಂಟಪವೇ ನಿರ್ಮಿತವಾಗಿತ್ತು. ಕೃತಕವಾದ ಬೆಟ್ಟಗಳಿಂದಲೂ ಗವಿಗಳಿಂದಲೂ ಶೋಭಿಸುತ್ತಿತ್ತು. ರತ್ನಮಯವಾಗಿರ್ತಕ್ಕಂಥ ಹಾಸು ಬಂಡೆಗಳಿಂದ ಕೂಡಿತ್ತು. ಕಮಲ ಕುಮುದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಪರಿಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾದ ಸರೋವರಗಳು ಮೆಟ್ಟಿಲುಗಳಿಂದ ರಂಜಿಸುತ್ತಿದ್ದವು. ಉದ್ಯಾನವನದಲ್ಲಿ ಇದ್ದಂತಹ ತಂಪಾದ ವಾತಾವರಣ ಈ ಚಂದ್ರಹಾಸನನ್ನ ಆಕರ್ಷಿಸ್ತು ಸ್ವಾಗತಿಸ್ತು.
1: ಸರಸಿಯಳ್ ನಲಿದಾಡುವ ಅಂತ

0: ಪಾದ ಉದ್ಯಾನವನದಲ್ಲಿ ನಲಿದಾಡುವಂತ ಹಂಸಗಳು, ಕ್ರೌಂಚ ಪಕ್ಷಿಗಳು, ನವಿರುಗಳು ಚಕ್ರವಾಕ ಪಕ್ಷಿಗಳಿಂದ ಕೂಡಿತ್ತು. ದುಂಪಿಗಳು ಮೊರೆಯುತ್ತಿದ್ದವು. ಗಿಳಿ ಕೋಗಿಲೆಗಳ ಇಂಪಾದ ಸ್ವರದಿಂದಲೂ, ಹಸಿರಾದ ಮರಬಳ್ಳಿಗಳಿಂದಲೂ, ಮಾವಿನ ಮರಗಳಿಂದಲೂ ಆ ಉದ್ಯಾನವನದ ಸೌಂದರ್ಯ ಹೆಚ್ಚುತ್ತಿತ್ತು. ಅಂದ ಅಂದವಾದ ಹೂಗಳು ಸುಗಂಧವನ್ನು ಬೀರುತ್ತಿದ್ದು ಅದನ್ನು ಹೊತ್ತಂತಹ ಗಾಳಿಯು ಎಲ್ಲೆಡೆ ಹರಳುತ್ತಿತ್ತು.
1: ಹೃದ್ಯಮಾಗಿಹೇ

ಬೀಸುತ್ತಿದ್ದಂತಹ ಸುವಾಸನಾಭರಿತವಾಗಿರ್ತಕ್ಕಂತಹ ಗಾಳಿ, ಎಳೆ ಬಿಸಿಲು, ಇವೆರಡೂ ಕೂಡ ಚಂದ್ರಹಾಸನ ಒಂದು ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಿದವು. ಚಂದ್ರಹಾಸ ಕುದುರೆಯಿಂದ ಇಳಿದು ಆ ಕುದುರೆಗೆ ನೀರನ್ನು ಕುಡಿಸಿ ಒಂದು ಮರದ ಬುಡಕ್ಕೆ ಕಟ್ಟಿ ತನ್ನ ಸೇವಕರಿಂದ ಎಳೆಹುಲ್ಲನ್ನು ತರಿಸಿ ಅದರ ಮುಂದೆ ಹಾಕಿ ತಾನು ವಿಶ್ರಾಂತಿ ಪಡೆದು ಸ್ನಾನ ಮಾಡಿ ಕೃಷ್ಣ ಪೂಜೆಯನ್ನು ಮಾಡಲು

0: ಕೈದು ವಿಶ್ರಮನಾಗಿ ತಳಿದ ಮಾಮರನ ನೆಳಲಂ ಸಾರ್ಥನು
1: ಕುದುರೆಯನ್ನ ಒಂದು ಮರದ ನೆರಳಿಗೆಯಲ್ಲಿ ಕಟ್ಟುತ್ತಾನೆ. ಅದನ್ನ ನೋಡಿಕೊಳ್ಳುವುದಕ್ಕೆ ತಾನು ಕರೆದುಕೊಂಡು ಬಂದಿದ್ದಂತಹ ಸೇವಕರನ್ನು ನೇಮಿಸುತ್ತಾನೆ. ತಾನು ಉದ್ಯಾನವನವನ್ನು ಹೊಕ್ಕು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ಕಮಲವೇ ಮೊದಲಾಗಿರ್ತಕ್ಕಂಥ ಹೂಗಳನ್ನು ಆಯ್ದು ತಂದು ಶ್ರೀಹರಿಯನ್ನು ಪೂಜಿಸಿ ಬಳಿಕ ತಾನು ತಂದಂತಹ ಬುತ್ತಿಯನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೇಳಿ ಹೊರಡ್ತಾನೆ ಚಂದ್ರಹಾಸ.
0: ತಿರಿದ ಎಳೆದಳಿರ್ಗಳಂಪಾಸೆ ಕುಳ್ಳಿರ್ತು ವೈಯನೆ ಹೊರಗಲ್ಕೆ ನಡುವಗ

0: ಚಂದ್ರಹಾಸ ಅಲ್ಲೇ ಮಾವಿನ ಮರದ ಚಿಗುರುಗಳನ್ನು ತಂದು ಹಾಸಿಗೆಯನ್ನಾಗಿ ಮಾಡಿಕೊಳ್ತಾನೆ. ಮರವನ್ನು ಒರಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾನೆ. ಆ ನಂತರ ತಂಪಾಗಿ ಬೀಸಿದಂತಹ ಗಾಳಿಯಿಂದಾಗಿ ಕಣ್ಣವೆಗಳು ಮುಚ್ಚಿ ನಿದ್ರಾಲೋಲನಾಗ್ತಾನೆ. ಆದಿಶೇಷನ ಮೇಲೆ ಮಲಗಿರುವ ದೇವಪುರದ ಲಕ್ಷ್ಮೀಕಾಂತನಂತೆ ಚಂದ್ರಹಾಸನು ಆ ರಾಜೋದ್ಯಾನದಲ್ಲಿ ಮಲಗಿದನು ಎಂಬಲ್ಲಿಗೆ 29ನೇ ಆಶ್ವಾಸವು ಪೂರ್ಣವಾಗುತ್ತದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತಾರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ ಶೇಕಡ 50ರಷ್ಟು ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ.

0: ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ದಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ 3ನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು.

0: ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಬಾಳ ಬೆಳಕು ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕಿ ಆರತಿ ಷಡಾಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರತಿ ಷಡಾಬಾಳ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ತಾವು ಸಂಸ್ಕೃತ ಕಲಿಕೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ.
3: ನನಗೆ ಇದು ಸಂಸ್ಕೃತ ಭಾಷೆ ಇಷ್ಟ ಆಗಿದ್ದು ಚಿಕ್ಕಂದಿನಿಂದಲೂ ನಾವೆಲ್ಲ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಲ್ಲ ಹೇಳ್ತಾ ಇದ್ವಿ. ಆದ್ರೆ ಅದರ ಅರ್ಥನು ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾವಾಗ ಅಂದ್ರೆ ನನ್ನ ಸುಮಾರು 64ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದು. ಈಗ ನಂಗೆ 70 ವರ್ಷ. ಯಾಕೆ ಅವಾಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನ್ ಮಾಡೋದು, ಕರೋನಾ ಬಂದಾಗ ಏನಾದ್ರೂ ಸಮಯ ಕಳಿಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮನೆಯವರು ತುಂಬಾ ಸಹಕಾರ ಕೊಟ್ರು. ಸಂಸ್ಕೃತ ಭಾರತಿ ಅನ್ನೋದು ನಮ್ಗೆ ಅವಾಗ ಪರಿಚಯ ಆಯ್ತು. ಅಷ್ಟರವರೆಗೂ ನಮ್ಗೆ ಸಂಸ್ಕೃತ ಭಾರತಿ ಅಂತ ಗೊತ್ತಿರ್ಲಿಲ್ಲ. ಸಂಸ್ಕೃತ ಭಾರತಿಯಲ್ಲಿ ಏನು ಅಂದ್ರೆ, ಹೀಗೆ ನಾನು ಹೇಳಿದ ಹಾಗೆ 10 ದಿವಸಗಳ ಸಂಭಾಷಣಾ ಶಿಬಿರದಿಂದಲೇ ನಾನು ಶುರು ಮಾಡಿದ್ದೆ ಇದನ್ನೆಲ್ಲ. ಆಮೇಲೆ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು, ನನಗೆ ಕಲಿಸ್ಬೇಕು ಅಂತ. ಮೊದ್ಲಿಂದನೂ ನಾನು ಬಾಲವಿಹಾರ ಚಿಕ್ಕದಲ್ಲೇ ಪಾಠ ಮಾಡ್ತಾ ಇದ್ದೆ. ಹಂಪೆ ಅಂತ ನಮ್ದು ತಾಯಿ ಮನೆ, ಅಲ್ಲಿ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲಾನು.
2: ಬಳ್ಳಾರಿ ಜಿಲ್ಲೆ ಹಂಪೆ.
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆ.
2: ಹಂಪೆ ಗೊತ್ತಿರದೇ ಇರೋರು ಯಾರು ಇಲ್ಲ,
3: ಯಾರು ಇಲ್ಲ.
2: ತಾವು ಮೂಲತಃ ಎಲ್ಲಿಯವರು ಹಾಗಾದ್ರೆ? ಬಳ್ಳಾರಿ ಜಿಲ್ಲೆ ಹಂಪೆಯವರೇ.
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆಯಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು.
2: ಆಮೇಲೆ ಮದುವೆಯಾಗಿ ನೀವು ಹೋದ್ರಿ ಎಲ್ಲಿಗೆ? ಬೆಳಗಾವಿಗೆ.
3: ಹೌದು.
2: ಅಲ್ಲಿ ಹೋದಾಗ ಈಗ ಆರಂಭದಲ್ಲಿ ಗೃಹಸ್ಥ ಜೀವನ ನಡೀತದೆ, ಆರಂಭದಲ್ಲಿ ಸಂಸಾರದ ಜೀವನ, ಅದ್ರ ಕಡೆನೆ ಗಮನ ಇರುತ್ತೆ. ಈ ಕಲಿಬೇಕನ್ನೋ ಉತ್ಸಾಹ ಅದು ಯಾವಾಗ ಬಂತು ನಿಮಗೆ? ಅದು ವಿಶೇಷವಾಗಿ ಸಂಸ್ಕೃತ ಕಡೆಗೆ ನಿಮ್ಮ ಒಲವು ಹೇಗೆ ಬೆಳೀತು? ಮತ್ತೆ ನೀವು ನಿಮ್ಮ ಮನೆಯವರು ಸಹಕಾರ ಕೊಟ್ರು ಅಂತ ಹೇಳಿದ್ರಿ, ಅವರು ಏನಾದ್ರೂ ಮೊದಲು ಸಂಸ್ಕೃತ ಏನಾರ ಕಲಿಸ್ತಿದ್ರ, ಅವರ ಆಸಕ್ತಿ ಹಾಗೇನಾರು ಇತ್ತ?
3: ಸಂಸ್ಕೃತಕ್ಕೆ ಹೇಗೆ ಉತ್ಸಾಹ ಬಂತು ಅಂದ್ರೆ, ಒಂದ್ ಹಂತಕ್ಕೆ ಬಂದ್ವಿ, ನಮ್ ಕುಟುಂಬ ಎಲ್ಲ, ಅತ್ತೆ ಮಾವ ಇದ್ರು, ಮೈದ್ನಂದಿದ್ರು, ಅವ್ರದೆಲ್ಲ ನಾನ್ ಮನೆಗೆ ಹಿರಿಸೆ, ಎಲ್ಲಾ ಜವಾಬ್ದಾರಿ ಮುಗಿಳ್ತು. ಆಮೇಲೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾದ್ರು, ಅವ್ರಿಗೂ ಮದುವೆ

0: ಆಯ್ತು, ಮಕ್ಕಳಾಯ್ತು, ಯು ಎಸ್ ಅಲ್ಲೆಲ್ಲ ಇದ್ರು, ಅಲ್ಲೂ ಹೋಗಿ ಬಂದ್ವಿ. ಇನ್ನು ಅದಾದ್ಮೇಲೆ ನಾವೇನ್ ಮಾಡೋದು? ಮಕ್ಕಳದು ಒಂದು ಸಂಸಾರ, ಅವರವರು ಸೆಟ್ಲ್ ಆಗಿರ್ತಾರೆ, ನಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಾವು ಒಂದು ಹಂತದವರೆಗೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮೊಮ್ಮಕ್ಕಳು ಬಂದ ಮೇಲೆ ನಾವು ಈ ನಿರ್ಧಾರ ತಗೊಂಡಿದ್ದು. ಅಲ್ಲಿವರೆಗೂ ನಮ್ಗೆ ಏನು ಮಾಡಕ ಅವಕಾಶ ಇರಲ್ಲ, ಸಮಯ ಇರಲ್ಲ, ನಮ್ದೊಂದು ಜವಾಬ್ದಾರಿ ಅದನ್ನೆಲ್ಲ ಮುಗಿಸಿದ ಮೇಲೆ ನಾವು ಇಲ್ಲಿಗೆ ಏನಾದ್ರೂ ನಾವೊಂದೇನಾದ್ರೂ ಮಾಡ್ಬೇಕಲ್ಲ. ನಮ್ಮ ಒಳಗೆ ಆಸೆ ಏನು ಹುದುಗಿರುತ್ತೋ ಅದನ್ನ ಹೊರಗಡೆ ತರಬೇಕು ಅನ್ನೋ ಉದ್ದೇಶ. ನಮ್ಮ ಮನೆಯವರು ತುಂಬಾ ಸಹಕಾರ ಕೊಟ್ರು. ಅವರು ಫಸ್ಟ್ ಆರಂಭ ಮಾಡಿದ್ದೆ ಅವರು ಪರೀಕ್ಷೆಗಳನ್ನ, ಅವರು ಪರೀಕ್ಷೆಗಳನ್ನ ಬರೆದು ಆರಂಭ ಮಾಡಿ ನಾಲ್ಕು ಪರೀಕ್ಷೆಗಳನ್ನ ಬರೆದು ಪಾಸಾಗಿ ಎಲ್ಲ ಮಾಡಿದ್ರು. ಆದರೆ ಅವ್ರಿಗೆ ಹವ್ಯಾಸ ಬೇರೆ, ಹಿಂದೂಸ್ತಾನಿ ಸಂಗೀತ ಡ್ರಾಯಿಂಗ್ ಕಲಿಕೆಯಲ್ಲಿ ಅವ್ರಿಗೆ ಹವ್ಯಾಸ ಇರೋದ್ರಿಂದ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಹೋದರು. ನಾನು ಈ ಸಂಸ್ಕೃತದಲ್ಲಿ ನನಗೆ ಆಸಕ್ತಿ ಇರೋದ್ರಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋದೆ. ಸುಮಾರು ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇನ್ನೂ ಹೆಚ್ಚು ಹೆಚ್ಚು ನನಗೆ ಸಂಸ್ಕೃತ ಕಲಿಬೇಕು ಅಂತ ಇನ್ನೂ ಆಸೆ ಜಾಸ್ತಿ.
1: ಇನ್ನೂ ಆಸೆ ಇದೆ ನೋಡಿ, ನಿಮಗೆ ಇವಾಗ 70 ಆದ್ರೂ ನಿಮ್ಮ ಉತ್ಸಾಹ ಒಂಚೂರು ಕೂಡ ಕುಗ್ಗಿಲ್ಲ. ವಿಶೇಷವಾಗಿ ಕಲಿಸಬೇಕು ಅಂತ ಅನ್ನೋ ಮನೋಭಾವ ಅದು ಬಹಳ ಮುಖ್ಯ ಆಗುತ್ತೆ. ಕಲಿಬೇಕನ್ನೋ ಆಸಕ್ತಿನೂ ಇರುತ್ತೆ, ಮತ್ತು ಸಂಸ್ಕೃತ ಈಗ ಬಹಳ ಜನರಿಗೆ ತಲುಪಿಲ್ಲ. ಒಂದು ಕಾಲದಲ್ಲಿ ಸಂಪದ್ಭರಿತವಾದಂತಹ ಭಾಷೆ ಇವತ್ತು ಇನ್ನೂ ಸ್ವಲ್ಪ ಕಲಿಸಬೇಕು ಅಂತ ಅಗತ್ಯತೆಯನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಕಲಿಸಕ್ಕೆ ಸಾಧ್ಯ ಅಂತ ಅನ್ನೋದಾಗ್ಲಿ, ಮತ್ತು ಕಲಿಸುವಂತಹ ಶಿಕ್ಷಕರು ಕೂಡ ಬೇಕಾಗತ್ತೆ. ಸಂಸ್ಕೃತವನ್ನು ಪರಿಣಾಮಕಾರಿಯಾಗಿ ತಲುಪಿಸೋ ಕೆಲಸ ಕೂಡ ಅದು ಬಹಳ ಮುಖ್ಯ. ಈಗ ಈ ಸಂಸ್ಕೃತ ಕಲಿಸಲಿಕ್ಕೆ ಈ ತೊಡಗಿದ್ದು ಎಷ್ಟು ವರ್ಷ ಆಯ್ತು?
0: ನಾನು ಸಂಸ್ಕೃತ ಕಲಿಕೆಗೆ ತೊಡಲಿಕ್ಕೆ ಏನು ಜಾಸ್ತಿ ವರ್ಷ ಆಗಿಲ್ಲ, ಆ ಕರೋನಾ ಸಮಯದಲ್ಲೇ ನಾನು ಆರಂಭ ಮಾಡಿದ್ದೆ ಅಷ್ಟೇನೆ. ಸುಮಾರು 64 ಅಂದ್ರೆ ಒಂದು 6-7 ವರ್ಷ ಆಗಿರ್ಬೋದು ನಾನು ಸಂಸ್ಕೃತ ಕಲಿಕೆಯನ್ನು ಶುರು ಮಾಡಿ. ಈಗ ಹೇಳೋಷ್ಟು ಕಲಿಸೋಷ್ಟು ಮಟ್ಟಿಗೆ ಬಂದಿದ್ದೀನಿ. ನನ್ನ ಸಂಸ್ಕೃತದಲ್ಲಿ ಎಂ ಎ ಮಾಡಬೇಕು ಅಂತ ಆಸೆ ಇದೆ, ಆದ್ರೆ ನನಗೆ ಯಾವುದು ಡಿಗ್ರಿ ಇಲ್ಲ, ಬೇಸಿಕ್ ಡಿಗ್ರಿ ಇರ್ಬೇಕಲ್ಲ, ಪದವಿ ಇರ್ಬೇಕು. ಅದಕ್ಕೆ ನನಗೆ ಯಾವ ಪದವಿ ಇಲ್ಲೋ ಇರೋದ್ರಿಂದ ನಾವು ಎಂ ಎ ಸಂಸ್ಕೃತ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಬಿ ಎ ಮಾಡಿನೇ ಆಮೇಲೆ ಸಂಸ್ಕೃತ ಎಂ ಎ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನನಗೇನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಬಹಳ ಉದ್ದೇಶ. ಯಾಕೆಂದ್ರೆ ಈಗೆಲ್ಲರೂ ಆಂಗ್ಲ ಭಾಷೆಗೆ ಬೆನ್ನು ಹತ್ತಿದಾರಲ್ಲ. ಈಗ ಒಂದು ಉದಾಹರಣೆಗೆ ತಗೋಬೇಕು ಅಂದ್ರೆ, ಈಗ ಮಳೆ ಬರೋ ಕಾಲದಲ್ಲಿ ಮಳೆ ಬರ್ಲಿ ಅಂತ ಹೇಳೋದ್ ಬಿಟ್ಟು ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನ್ನೋದರಡೆ ನಮ್ದಂತ ಸಂಸ್ಕೃತಿ ಅಲ್ಲ. ನಾವು ಹುಯ್ಯೋ ಹುಯ್ಯೋ ಮಳೆ ರಾಯ ಅನ್ನೋ ಸಂಸ್ಕೃತಿ ಅವ್ರು, ನಾವು ಇವರು ರೈನ್ ರೈನ್ ಗೋವೆ ಅನ್ನೋದು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀಹಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ, ಆ ತರ ಹೇಳೋ ಕಾಲದ ಇದ್ದಿದ್ದು ಒಂದು. ಈಗ ಅದೇನ್ ಮಾಡ್ತಿದ್ದಾರೆ ಅವರು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ. ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಅಂದ್ರೆ ಮಕ್ಕಳು ಸಂಸ್ಕೃತ ಕಲೀಲಿ. ಸಂಸ್ಕೃತದ ಕಲ್ತರೆ ತುಂಬಾ ಹಲವಾರು ಅದರಲ್ಲಿ ನಮಗೆ ಲಾಭಗಳೇ ಜಾಸ್ತಿ ಇರೋದು. ಒಂದು ಪ್ರಾಣಾಯಾಮ ಆಗಿರ್ಬೋದು, ಮತ್ತೆ ನಮ್ಮ ಉಚ್ಛ್ವಾಸ ನಿಶ್ವಾಸ. ಯಾಕೆಂದ್ರೆ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ? ನಮ್ಮ ಕಂಠದಿಂದ ಸ್ವರಗಳು ಉತ್ಪತ್ತಿ. ಆ ಉತ್ಪತ್ತಿ ಸ್ಥಾನವನ್ನು ನಾವು ಕರೆಕ್ಟ್ ಆಗಿ ಬಳಸಿದಾಗ ನಮಗೆ ಪ್ರಾಣಾಯಾಮ ಆಗುತ್ತದೆ. ಒಂದು ವಿಭಕ್ತಿ ಪ್ರತ್ಯಯಗಳನ್ನು ತಗೊಂಡು ಅದು 21 ಸಾರಿ ಹೇಳಿದ್ರೆ ನಮ್ಗೆ ಎಷ್ಟೋ ಒಂದು ರೋಗಗಳು ವಾಸಿ ಆಗ್ತವೆ ಅನ್ನೋದು ಮೊದಲಿಂದನೂ ಋಷಿ ಮುನಿಗಳು ಕಂಡು ಹಿಡ್ಕೊಂಡೇ ಬಂದಿದ್ದಾರೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳಿಗೆ ನಾನು ಜಾಸ್ತಿ ಪಾಠ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಮನೆಯಲ್ಲೂ ಸಹ ಬಾಲಕೇಂದ್ರ ಪಾಠ ಮಾಡ್ತೀನಿ, ಸುಮಾರು ಮಕ್ಕಳು ಕಲಿತಿದ್ದಾರೆ. ಈಗ 3 ವರ್ಷದಿಂದ ಪಾಠ ಮಾಡ್ತಾನೆ ಇದ್ದೀನಿ.
1: ತೋರಿಸ್ತಾರೆ
0: ಪೇರೆಂಟ್ಸ್ ಅಂದ್ರೆ ಪೋಷಕರು ಸಹ. ಈಗೀಗ ತುಂಬಾ ಅವೇರ್ನೆಸ್ ಬಂದಿದೆ ಅವ್ರಿಗೂ ಸಹ. ಸಂಸ್ಕೃತ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ, ಕಲಿಸ್ತಾರೆ, ಕಳಿಸ್ತಾರೆ ಕೂಡ ಮನೆಗಳಿಗೆ.
1: ಈಗ ನೇರವಾಗಿ ಖುದ್ದಾಗಿ ಕ್ಲಾಸಿಗೆ ಆಫ್ಲೈನ್ ಅಂತ ಹೇಳಿ ಬಂದು ಕಲಿಯೋಕ್ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಎಲ್ಲರೂ ಇವಾಗ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಮತ್ತು ಆನ್ಲೈನ್ ನಲ್ಲೇನೆ ಪ್ರತಿಯೊಂದು ವಿದ್ಯೆ ನಮಗೆ ದಕ್ಕಲಿ ಅಂತ ಮನೋಭಾವ ಇರೋದ್ರಿಂದ ಆನ್ಲೈನ್ ನಲ್ಲಿ ಕಲಿಬೇಕಂತ ಬಯಸ್ತಾರೆ ಅವರಿಗೆ.
0: ನಿಜ ಹೇಳ್ಬೇಕು ಅಂದ್ರೆ ನನಗೆ ಆನ್ಲೈನ್ ಅಲ್ಲಿ ಪಾಠ ಮಾಡೋಕೆ ಇಷ್ಟ ಇಲ್ಲ. ನಾನು ಯಾವತ್ತಿದ್ರು ಮಕ್ಕಳ ಎದುರುಗಡೆ ನಮಗೆ ಮತ್ತು ಮಕ್ಕಳಿಗೆ ಸಂವಹನ ಇರಬೇಕು ಅನ್ನೋ ಒಂದು ಉದ್ದೇಶ. ಮುಖತಃ ಅವ್ರ ಭಾವನೆಗಳು ನಮ್ಮ ಭಾವನೆಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೆಚ್ಚು ಹತ್ತಿರವಾಗ್ತಾರೆ ನಮಗೆ.
1: ಹೌದು,
0: ಒಂದು ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು ಕೂಡ ಅವ್ರು ಒಂದ್ಸತಿ ಕೂತ್ಕೊಂಡಿರ್ತಾರೆ, ಎದ್ದು ಹೋಗ್ತಾರೆ, ಓಡಾಡ್ತಿರ್ತಾರೆ, ಅಷ್ಟು ಗಮನ ಇರಲ್ಲ ಅವ್ರಿಗೆ. ಇಲ್ಲಾದ್ರೆ ಒಂದು ನಮ್ದೊಂದು ರೂಮ್ ಪಕ್ಕದಲ್ಲಿ ವಿದ್ಯಾರ್ಥಿಗಳು, ನಾನು ಎದುರುಗಡೆ ಇರ್ತೀನಿ, ಹೆಚ್ಚು ಅವಕಾಶ ಇರುತ್ತೆ ಅವ್ರಿಗೆ ಜಾಸ್ತಿ ಕಲಿಯೋಕೆ, ಹೆಚ್ಚು ಅವಕಾಶ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೆಚ್ಚು ಅವಕಾಶ. ಆಮೇಲೆ ವಸ್ತುಗಳನ್ನ ತೋರಿಸ್ಬೋದು ನಾವು, ವಸ್ತುಗಳನ್ನ ತೋರಿಸಿ ಒಂದು ತೋರು ಪತ್ರಗಳನ್ನ ತೋರಿಸ್ಬಿಟ್ಟು ಒಂದು ಕಥೆ ಬರೆದಿದ್ದನ್ನ ತೋರಿಸಿ ಅದ್ರ ಬಗ್ಗೆ ಪಾಠ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ನೋಡಿರ್ತಾರಲ್ಲ ಅದು ಕುತ್ಕೊಂಡ್ಬಿಟ್ಟು ಹೆಚ್ಚು ಬೇಗನೆ ಕಲಿಯೋಕೆ ಅವ್ರಿಗೆ ಅವಕಾಶ ಇರುತ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಜಾಸ್ತಿ

0: ಇಷ್ಟಪಡೋದು ಅಂತಂದ್ರೆ ಆಫ್ಲೈನ್ ಸಾಕ್ಷಾತ್ ಪಾಠ ಮಾಡೋದು.
1: ಸರಿ ಸರಿ, ಈಗ ನಾವು ಯಾವ ರೀತಿ ಕಲಿಸ್ತೀವಿ ಮತ್ತೆ ನಮಗೂ ಕೂಡ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು ಬೆಳಿಬೇಕು ಅಂತಂದಾಗ, ನಾವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದಾಗ ನಮ್ದೇ ಆದಂತಹ ಕಲಿಸುವ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ತಾವು ಈ ದಿಸೆಯಲ್ಲಿ ಸಾಕಷ್ಟು ಶ್ರಮ ಹಾಕಿದ್ರಿ ಮತ್ತು ನಿಮ್ಮ ಕಾಳಜಿ ಇದೆಯಲ್ಲ ಅದು ಇನ್ನೊಬ್ರಿಗೆ ಗೊತ್ತಿರುತ್ತೆ, ಪಾಲಕರಿಗೆ ಗೊತ್ತಾಗುತ್ತೆ, ಮಕ್ಕಳನ್ನು ಕಳಿಸ್ತಾರೆ ಮತ್ತು ಪಾಲಕರೇ ಒಂದಿಷ್ಟು ನಾವ್ಯಾಕೆ ಕಲಿಬಾರ್ದು ಅಂತಂತ ಹೇಳೋ ಒಂದು ಬರುತ್ತೆ. ಆಮೇಲೆ ಏನೋ ಒಂದು ಓದಿದಾಗ ಕಾವ್ಯಗಳು ಬೇರೆ ಬೇರೆ ಪುರಾಣಗಳು ಎಲ್ಲ ಓದಿದಾಗ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅದರ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಅರಿತುಕೋಬೇಕಂತಂದ್ರೆ ಸಂಸ್ಕೃತ ಕಲಿಕೆ ಮುಖ್ಯ ಆಗತ್ತೆ. ಮತ್ತು ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲ ಇರ್ತಾರೆ, ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ನಮಗೆ ಒಂದು ವಿಶೇಷವಾದಂಥ ಗೌರವ ಇರುತ್ತೆ. ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣೋದೊಂದು, ಆದರೆ ಇತರ ಎಲ್ಲ ಚಟುವಟಿಕೆಗೆ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಾಗ ಇಳಿ ವಯಸ್ಸಲ್ಲಿ ಏರು ಮುಖದಲ್ಲಿ ನಾವು ಬದುಕಬಹುದು, ಚೈತನ್ಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋದಾಗ ಇನ್ನೇನು ಬಿಡು ಯಾವುದೇ ತಾಪತ್ರಯಗಳು ಬೇಡ ನಮಗೆ ಆ ಈ ಜವಾಬ್ದಾರಿಗಳು ಯಾಕೆ ಅಂತ ಹೇಳೋರು ಇರ್ತಾರೆ. ನಿಮಗೆ ಈ ಇಳಿ ವಯಸ್ಸಿನಲ್ಲಿ ಹೇಗೆ ಹುರುಪು ಹುಮ್ಮಸ್ಸು ತುಂಬಲಿಕ್ಕೆ ಸಂಸ್ಕೃತ ಅಲ್ಲೇನೆ ಇನ್ನು ಏನೇನು ಮಾಡ್ತೀರಾ?
0: ಸಂಸ್ಕೃತ ಒಂದೇ ಅಲ್ಲ, ನಮ್ಮ ಮನೆ ಹತ್ರ ಸುಮಾರು ಒಂದು 25 ವರ್ಷದಿಂದಲೂ ಒಂದು ನಮ್ದು ಅಹಲ್ಯ ಮಾತೃ ಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ಸದಸ್ಯರು ಅವರು ಕೂಡ ಅವ್ರಿಗೂ ಈ 76-77 ವರ್ಷಗಳು. ಅವರು ಅಷ್ಟು ವರ್ಷದಿಂದನೂ ಅವ್ರ ಮನೆಯಲ್ಲೇನೆ ಒಂದು 50-60 ಹೆಣ್ಮಕ್ಳನ್ನ ಸೇರಿಸ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ನಮ್ಮದೇ ಆದ ಒಂದು ಸಮಯದಲ್ಲಿ ಅವರು ಅಂದ್ರೆ 1:30 to 3 o'clock ನಮ್ದೇ ಮಹಿಳೆಯರದೇ ಸಮಯ ಅಂತ ಆ ಸಮಯದಲ್ಲಿ ಅವರು ಕಲ್ಸ್ಕೊಡ್ತಾರೆ. ಏನು ಅಂದ್ರೆ ಸಂಸ್ಕೃತ ಏನ್ ಕಲ್ಸ್ಕೊಡಲ್ಲ ಅವರು, ಈಗ ಅದೇ ದೇಶಭಕ್ತಿ ಗೀತೆಗಳಿರಬಹುದು, ಭಜನೆಗಳು, ಆಮೇಲೆ ಶಂಕರಾಚಾರ್ಯ ಬರೆದಿದ್ದಿರಬಹುದು, ಎಲ್ಲಾನು ಅವ್ರು ಕಲ್ಸ್ಕೊಡ್ತಾರೆ. ಆಮೇಲೆ ಬರೀ ಕಲ್ಸ್ಕೊಡೋದು ಅಷ್ಟೇ ಅಲ್ಲ, ನಮ್ಮಿಂದನು ಹೇಳಿಸ್ತಾರೆ. ಆಮೇಲೆ ಅಲ್ಲಿ ಚಿಕ್ಕ ಪ್ರವಾಸಗಳು ಇರ್ತವೆ, ಆಮೇಲೆ ಲಲಿತಾ ಸಹಸ್ರನಾಮ ಅಂತ ಪೂಜೆಗಳು ಇರ್ತವೆ, ಆಮೇಲೆ ಬೇರೆ ಎಲ್ಲಾದ್ರೂ ಮದುವೆ ಮನೆಗಳಲ್ಲೂ ಹೋಗಿ ಸಹ ಲಕ್ಷ್ಮೀ ಶೋಭಾನೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳಲ್ಲಿ ನಾವು ಇದನ್ನೆಲ್ಲ ಪಠನೆ ಮಾಡ್ತೀವಿ. ಎಲ್ಲಾರ ಮನೆಗಳಿಗೂ ಹೋಗಿ ಅವ್ರಿಗೂ ಒಂದಿಷ್ಟು ಜನ ಮುತ್ತೈದೆಯರು ಸಿಕ್ಕರು ಅಂತ ಹೇಳಿ ಅವ್ರಿಗೂ ಒಂದು ತೃಪ್ತಿ ಇರುತ್ತಲ್ವ. ಆ ತರ ನಮ್ಮ ಮಾತೃ ಮಂಡಳಿಯ ಸದಸ್ಯರಾದ ಶ್ರೀಮತಿ ಪ್ರಭಾಮಣಿ ಅನಂತರಾಮನ್ನವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದು ಸಾಧ್ಯವಾಗ್ತದೆ.
1: ನೋಡಿ, ಈಗ ಪ್ರವಾಸ ಅಂತಂದಾಗ ನೀವು ಒಟ್ಟಾಗಿ ಕೆಲವು ಪ್ರವಾಸವನ್ನ ಹಮ್ಮಿಕೊಳ್ತೀರಿ, ಮತ್ತೆ ಹೊರಗಡೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋದಾಗನು ಕೂಡ ಆ ಪ್ರವಾಸಕ್ಕೂ ಕೂಡ ಹೋಗಿ ಬರ್ತೀರಿ. ಈ ದೇಶ ಬಿಟ್ಟು ಮಕ್ಕಳು ಪರದೇಶದಲ್ಲಿ ಅವರು ಇರೋದ್ರಿಂದ ಅದೊಂದು ಅವಕಾಶ ನಿಮ್ಗೆ ಸಿಕ್ತು, ಅಮೆರಿಕಕ್ಕೆ ಹೋಗಿ ಬಂದ್ರ?
0: ಹೌದು.
1: ಹೀಗೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಡೆ ಸುತ್ತಾಡಿ ಬಂದದಂತ ಒಂದು ಏನೋ ಅನುಭವ, ಒಂಥರ ತೃಪ್ತಿ ಇರ್ತದೆ, ಸಾಕು ಇನ್ನೇನು ಜಗತ್ತೇ ಸುತ್ತಾಡಿ ಬಂದ್ಬಿಟ್ವಿ, ಇನ್ನೇನು ಬೇಕು ನಮಗೆ, ಕೂತಲ್ಲೇ ಆರಾಮಾಗಿ ಇರೋಣ ಅಂತಂತೇಳಿ ಆ ಒಂದು ಭಾವನೆ ಬರುತ್ತೆ. ನಿಮಗೆ ಏನಾರ ಕೊರಗು ಇದೆಯಾ, ಇನ್ನೇನಾದ್ರೂ ಮಾಡಬೇಕಿತ್ತು ಅಂತ ಅಂದ್ರೆ, ಈಗ ನೀವು ಎಂ ಎ ಅಂತ ಮಾಡಬೇಕು, PhDನೂ ಮಾಡಬೇಕು ಅಂತ ನಾವೆಲ್ಲ ವಿಚಾರವನ್ನು ಹೇಳ್ತಿದ್ರಿ, ಏನ್ ಅನ್ಸುತ್ತೆ ಈ ಇಳಿ ವಯಸ್ಸಲ್ಲಿ?
0: ಇಳಿ ವಯಸ್ಸಲ್ಲಿ ನಾವು ಮಾತ್ರೆಗಳು ತಗೊಂಡು ಟಾನಿಕ್ ತಗೊಂಡು ಇರೋದ್ರಕ್ಕಿಂತನು ಈ ತರ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಏನು ಉತ್ಸಾಹ ಇದೆ, ಅದರಲ್ಲಿ ಏನು ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ, 4 ಜನ ಹೆಣ್ಮಕ್ಳು ಸೇರ್ಬಿಟ್ಟು ಏನೇ ಅಲ್ಲಿ ಬರೀ ಕಲಿಕೆ ಇರುತ್ತೆ, ಇನ್ನೇನು ಮಾತುಗಳು, ಆ ಮಾತು ಈ ಮಾತು
1: ಬೇರೆ ಇರಲ್ಲ. ಬೇರೆ ಈ ತರ ಹವ್ಯಾಸ ಇದ್ರೆ ಯಾವ ವಿಷಯ ಕಡೆ ನಮ್ಮ ಮನಸ್ಸು ಹೋಗಲ್ಲ.
0: ಆಮೇಲೆ ದೂರದರ್ಶನ ನೋಡುವುದಾಗ್ಲಿ, ಬೇರೆಯವ್ರ ಮನೆಗೆ ಹೋಗಿ ಹರಟೆ, ಇದ್ಯಾವುದೂ ಇರಲ್ಲ. ಹಂಗಾಗಿ ಆ ಸಂಸ್ಥೆಯಿಂದ ಜಾಸ್ತಿ ಕಲಿತಿದೀವಿ ನಾವು, ಆಮೇಲೆ ಇನ್ನೂ ನಡ್ಸ್ಕೊಂಡೇ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇದನ್ನು ಸಹ ಸಂಸ್ಕೃತನು ಮಾಡ್ಬೇಕು ಅಂತ ಈಗ ಹೆಚ್ಚು ಒಲವು ಬಂದಿರೋದ್ರಿಂದ ಸಂಸ್ಕೃತವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಸಹಕಾರ ಕೊಡೋರು ನಮ್ಮ ಮನೆಯವರು, ಮತ್ತೆ ಮಕ್ಕಳು ಸಹ ನಿಂಗೇನಾದ್ರೂ ಏನ್ ಬೇಕಾದ್ರೂ ಮಾಡ್ಕೋ, ಈಗ ನಮ್ಗೆಲ್ಲ ಮಾಡಿ ಮುಗಿಸಿಟ್ಟಿದ್ಯಾ, ಇನ್ ನಮ್ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ, ನೀನು ಅದ್ರಲ್ಲಿ ಮುಂದುವರೆದು ಹೋಗಿ ನೀನ್ ಸಂತೋಷವಾಗಿದ್ರೆ ಸಾಕು ಅಂತ.
1: ಈಗ ಮಕ್ಕಳು ಯಾವಾಗ ಇಲ್ಲಿ ಬರ್ತಾರ?
0: ಬರ್ತಾರೆ ಬರ್ತಾರೆ.
1: ಎಷ್ಟು ಜನ ಮಕ್ಕಳು ನಿಮ್ಗೆ?
0: ನಂಗೆ 2 ಗಂಡ್ಮಕ್ಳು.
1: ಇಬ್ರು ಎಲ್ಲಿದ್ದಾರೆ?
0: ಇಬ್ರು US ಹೋಗಿದ್ರು, ಇಬ್ರು ವಾಪಸ್ ಬಂದಿದ್ದಾರೆ. ನಮ್ಮ ಕುಟುಂಬ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಕ್ರಿಯೇಚರ್ ಅಂತ
1: ಹೇಳ್ತೀವಿ,
0: ಕ್ರಿಯೇಟಿವ್, ಒಂಥರ ಕ್ರಿಯೇಚರ್ ಬೇಸ್ ನಮ್ದು.
1: ನೇಚರ್
0: ನೇಚರ್ ಏನೋ ಅದೇ. ನಮ್ಮ ದೊಡ್ಡ ಮಗನು ಚಾರ್ಟರ್ಡ್ ಅಕೌಂಟೆಂಟ್, ಅವನು US ಗೆಲ್ಲ ಹೋಗಿ ಬಂದ, ಇನ್ಫೋಸಿಸ್ ಕಂಪನಿಲಿ ಇದ್ದು ಕಂಪನಿ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ. ಆಮೇಲೆ ಅವರು ಅವ್ರಿಗೆ 2 ಗಂಡ್ಮಕ್ಳು, ದೊಡ್ಡ ಮೊಮ್ಮಗ ಆಗ್ಲೇ ಕಾಲೇಜಿಗೆ ಬಂದಿದ್ದಾನೆ, ಅವ್ರದ್ದು ವ್ಯವಸ್ಥಿತವಾಗಿ ಸಂಸಾರ ನಡೀತಾ ಇದೆ. ದೊಡ್ಡ ಸೊಸೆ ಭರತನಾಟ್ಯ

0: ಹೆಸರು. ಈಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ ದೊಡ್ಡ ಮಗಂಗೆ ಅದೇನು ಆಸೆ ಬಂತು ಗೊತ್ತಿಲ್ಲ, ಅವ್ರಿಗೆ ಕೂತ್ಕೊಂಡೆ ಎಲ್ಲ ಕೆಲಸ ಅಲ್ವಾ, ಈಗ ಕಂಪ್ಯೂಟರ್ ಅಲ್ಲಿ ಒಂದ್ ಸ್ವಲ್ಪ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಾಯ್ತು. ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ, ಹೋಗಕ್ಕೂ 3 ಗಂಟೆ ಬರೋಕ್ 3 ಗಂಟೆ ಅಂತ, ಇಷ್ಟರಲ್ಲಿ ಕೂತು ಕೂತು ಕೆಲಸ ಮಾಡೋಕೆ ಇದಾಗಿ ಪಕ್ಕದಲ್ಲಿ ಸೈಡ್ಗೆ ರನ್ ಅಡಿಟ್ಸ್ ಅಂತ, ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಎಲ್ಲ ವಾಕಿಂಗ್ ಮಾಡೋದು, ಆಮೇಲೆ ಎಷ್ಟು 60-70 ಕಿಲೋಮೀಟರ್ ಎಲ್ಲ ಓಡ್ತಾರೆ. ಒಂದು ಇಷ್ಟು ಅವರ್ಸ್ ಇಂದ ಇಷ್ಟು ಅವರ್ಸ್ಗೆ ರನ್ ಅಡಿಟ್ಸ್ ಅಂತಾನೆ ಒಂದ್ ಇದಿದೆ, ಅದ್ರಲ್ಲಿ ಜಾಯಿನ್ ಆಗಿ ಎಲ್ಲ ಲೇ ಲಡಾಕ್ ಎಲ್ಲ ಹೋಗಿ ಆಮೇಲೆ ಸುಮಾರು ಕಡೆ ಹೋಗಿ ಶೀಲ್ಡ್ ಎಲ್ಲ ತಗೊಂಡು ಬಂದಿದ್ದಾರೆ. ಅದು ಎದಕ್ಕೆ, ಆ ಹಣ ಬಂದಿದ್ದನ್ನ ಸಹಾಯ ಮಾಡೋಕೆ, ಓದುಗರಿಗೆ ಸಹಾಯ ಮಾಡ್ಲಿಕ್ಕೆ, ಈ ತರ ಒಂದು ಹವ್ಯಾಸವನ್ನ ನಮ್ ದೊಡ್ಡ ಮಗ
1: ಇಟ್ಕೊಂಡಿದ್ದಾರೆ.
0: ಚಿಕ್ಕ ಮಗಂದು ಹೇಳ್ಬೇಕು ಅಂದ್ರೆ ಅವನು ಡಬಲ್ ಡಿಗ್ರಿ ಬಿ ಮಾಡ್ಬಿಟ್ಟು ಎಂ ಎಸ್ ಮಾಡಿ ಯು ಎಸ್ ಗೆಲ್ಲ ಹೋಗಿ ಬಂದು, ಇಬ್ರು ಗಂಡ ಹೆಂಡತಿ ಇಂಜಿನಿಯರ್ ಗಳು ಹೋಗಿ ಬಂದ್ರು. ಆದ್ರೆ ಅವನಿಗೆ ಯು ಎಸ್ ಅಲ್ಲೂ ಇರಕ್ ಇಷ್ಟ ಇಲ್ಲ, ಬೆಂಗಳೂರಲ್ಲೂ ಇರಕ್ ಇಷ್ಟ ಇಲ್ಲ, ಕಂಪನಿನೇ ಚೇಂಜ್ ಮಾಡಿ ಬಂದು ಸಿರಿಸಿ ಹತ್ರ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅವನಿಗೆ ಇದ್ ಮಾಡ್ಬೇಕು, ಅವನೇನೋ ಹೊಸ ಹೊಸ ಅದು ಆವಿಷ್ಕಾರ ಮಾಡ್ಬೇಕು ಅಥವಾ ಔಷಧಿ ಸಸ್ಯಗಳನ್ನ ಬೆಳೆಸಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲಸ ಬಿಟ್ಟು ಈಗ ಕೃಷಿಕನಾಗಿ ಅಡಿಕೆ ತೋಟ ಒಂದ್ ಸ್ವಲ್ಪ ತಗೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಕುಟುಂಬದ ಜೊತೆಗೆ ಅಲ್ಲೇ ಇದು ಆತರ ಅವನ್ ಮಾಡ್ತಾ ಇದ್ದಾನೆ.
1: ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರ್ತಾವು. ಈಗ ಎಷ್ಟೋ ಜನ ಏನ್ ಗೊತ್ತಾ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ಇನ್ ಯಾವ ದೇಶದಲ್ಲಿ ನಮ್ಗೆ ಅಂತದ್ದೇನು ತೃಪ್ತಿ ಇಲ್ಲ, ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅಲ್ಲಿಂದ ಮತ್ತೆ ಕೃಷಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ನಿಮ್ಮ ಮಕ್ಕಳು ಅದನ್ನ ಜಾರಿಯಲ್ಲಿ ತಂದಿದ್ದಾರೆ, ಅದು ಬಹುಶಃ ಅಂತಿಮವಾದಂತಹ ನಿರ್ಧಾರ ಮತ್ತು ಒಳ್ಳೆ ನಿರ್ಧಾರ ಕೂಡ ಹೌದು. ಕೃಷಿ ತೋನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ, ಅದನ್ನ ಅರ್ಥಕೊಂಡು ಅದರಲ್ಲಿ ಅವ್ರು ಮಾಡಿ ಇನ್ನೊಬ್ರಿಗೆ ಮಾದರಿಯಾಗಿದ್ದಾರೆ. ತೃಪ್ತಿ ಅಂತನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಅದು ಇಲ್ಲಿ ಕೂಡ ಸಿಗತ್ತೆ. ಇದು ಒಳ್ಳೆಯ ಒಂದು ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತಂತ ಎಲ್ಲಾ ಸಂದೇಶಗಳನ್ನು ಅವರು ನೀಡ್ತಾ ಇದ್ದಾರೆ. ನೀವು ಹೇಗೆ ತುಂಬಾ ಚಟುವಟಿಕೆಯಿಂದ ಇರಬೇಕು, ಚಲನಶೀಲರಾಗಿರ್ಬೇಕು, ಹೊಸದಾಗಿ ಕಲಿಬೇಕು, ಉತ್ಸಾಹಿಯಾಗಿ ಇರಬೇಕು ಅಂತ ಹೇಳಿ ನೀವಿದ್ದೀರೋ, ನಿಮಗೆ ನಿಮ್ಮ ಮಕ್ಕಳಿದ್ದಾರೆ, ಮತ್ತು ಈ ಪೂರ್ವಕವಾಗಿ ನಿಮ್ಮ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಈಗ ಇದ್ರ ಮಧ್ಯೆ ಅನೇಕ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿದ್ರು ಏನೋ ಒಂದು ಇನ್ನಿತರ ಹವ್ಯಾಸಗಳಿರ್ತವೆ. ಈಗ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ಕ್ರಿಯಾಶೀಲರಾಗಿ ಇರೋದ್ರಿಂದ ಬೇರೆ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರಬಹುದು ಅಂತ ಅನ್ಸುತ್ತೆ.
0: ಹೌದು, ಅಂದ್ರೆ ನಾನು ಅಹಲ್ಯ ಮಾತೃ ಮಂಡಳಿ ಅಂತ ಏನ್ ಹೇಳಿದ್ನಲ್ವಾ, ಅಲ್ಲಿರೋ ನಮ್ಮ ಅಧ್ಯಕ್ಷರು ಎಷ್ಟು ಚಟುವಟಿಕೆ ಅಂದ್ರೆ ಅವರೆಲ್ಲ ತುಂಬಾ, ಅವರು ಚಿಕ್ಕ ವಯಸ್ಸಿನಿಂದಾಗಿದ್ದ, ಅವರು ಮದುವೆ ಆದ್ಮೇಲೆ ಜವಾಬ್ದಾರಿ ತಗೊಂಡಿದ್ದು, ಮದುವೆ ಆದ್ಮೇಲೆ ಒಂಥರ ಹವ್ಯಾಸಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು. ಅದು ಅವರು ಕೋಲಾರಲ್ಲಿದ್ದಾಗ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈಗ ನಾಟಕಗಳು ಮಾಡಿಸ್ತಾರೆ, ನಾವು ಹಂಪಿ ಉತ್ಸವದಲ್ಲಿ ಅಲ್ಲಿ ಕರಿಬಂಟ ಅಂತ ಹೇಳಿ ನಾಟಕ ಮಾಡಿದ್ವಿ, 3 ಕಡೆ ಅದನ್ನ ನಾವು ಪ್ರದರ್ಶನ ಮಾಡಿದ್ವಿ. ಹೌದು ಹೌದು. ಆಮೇಲೆ ನಮ್ಮ ಮದುವೆ ಆಗಿ ಬಂದ, ನಮ್ಮ ಮಗನ ಮದುವೆ ಆಗಿ ಹೊಸ್ತ್ರಲ್ಲಿ, ಅವಳಿನ್ನು ನಮ್ಮ ಸೊಸೆ 4 ತಿಂಗಳು ಬಸರಿ ಇದ್ದಾಗ, ಜಿ ಕನ್ನಡದಲ್ಲಿ ಟಿವಿ ಮಾಧ್ಯಮದಲ್ಲಿ ಒಂದು ಅತ್ತೆ ಸೊಸೆ ಅಂತ ಅಡಿಗೆ ಸ್ಪರ್ಧೆ ಬಂದಿತ್ತು. ಆ ಕಾಂಪಿಟೇಷನ್ ನಲ್ಲಿ ನಾವೇ ವಿನ್ ಆಗಿದ್ವಿ. ಆಡಿಷನ್ ಆಯ್ತು, 1st ಲೆವೆಲ್, 2nd ಲೆವೆಲ್, 3rd ಲೆವೆಲ್, ಕೊನೆಗೆ ನಮಗೆ ಅತ್ತೆ ಸೊಸೆ ಅಂತ ಹೇಳಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವಾರ್ಡ್ ಬಂದಿತ್ತು ನಮಗೆ. ಹಂಗೆ ಹಿಂಗೆ ಕರಿಬಂಟ ನಾಟಕ ಇರ್ಬೋದು, ಇನ್ನೊಂದು ಭಗವದ್ ಅಚ್ಚುಕಿಯ ಅಂತ ಇರಬಹುದು, ಸುಮಾರು ನಾಟಕಗಳನ್ನೆಲ್ಲ ಅವರು ನಮಗೆ ಒಂದೊಂದು ತಿಂಗಳ ಕಾಲ ನಮಗೆ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿಬಿಟ್ಟು ಮಾಡಿಸಿದ್ದಾರೆ.
1: ನಾಟಕ ಕಲಾವಿದರು ಕೂಡ ಹೌದು ನೀವು,
0: ಬೇರೆ ಕಲಾವಿದರಿಂದ ನಮಗೆ
1: ಯಾವುದೋ ವಿಶೇಷವಾದಂತಹ ಪಾತ್ರಕ್ಕೆ ಕೆಲವೊಬ್ರು ಒಪ್ಪುಬಿಡ್ತಾರೆ, ಒಂದೊಂದು ಪಾತ್ರಕ್ಕೆ ಇಂಥವ್ರು ಬರಲಿ, ಆರತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನಂತ ಒಂದು ಜನಜನಿತ ಆಗ್ಬಿಡುತ್ತೆ. ಆ ರೀತಿ ಇಂಥದ್ದೇ ಒಂದು ಪಾತ್ರ ಅಂತ ಏನಾರ ಮಾಡ್ತಿದ್ರ?
0: ಇಂಥದೇ ಪಾತ್ರ ಅಂತಿಲ್ಲ, ಒಟ್ಟು ನಮ್ಗೆ ಯಾವ ಪಾತ್ರ ಕೊಡ್ತಾರೆ ಅದನ್ನ ಮಾಡ್ತಾ ಇದ್ವಿ. ಚೆನ್ನಾಗಿದ್ದಾರೆ ನಮ್ಮ ಮಾತೃಮಂಡಳಿ ಅಧ್ಯಕ್ಷರು ಪ್ರಭಾಮಣಿಯವರು, ತುಂಬಾ ಉತ್ಸಾಹಿಗಳು. ನನಗಿಂತ ನೀವು ಅವ್ರನ್ನ ನೋಡ್ಬೇಕಿನ್ನು, ಅವರು ತುಂಬಾ ಉತ್ಸಾಹಿಗಳಾಗಿದ್ದಾರೆ. ತರ ತುಂಬಾ ಹವ್ಯಾಸಗಳು, ಅದರಿಂದ ಒಂದ್ ಸ್ವಲ್ಪ ನಾವು ಆರೋಗ್ಯವಾಗಿದ್ದೀವಿ ಅಂತ
1: ಹೇಳ್ಬೋದು. ಬಹಳ ಸಂತೋಷ ಆಯ್ತು, ನಿಮ್ಮ ಬಾಳು ಹೀಗೆ ಬೆಳಗ್ತಾ ಇರಲಿ, ಮುಂದೆ ಬದುಕಿನಲ್ಲಿ ಸಾಕಷ್ಟು ಸಂತೋಷಗಳು ಸಿಗಲಿ, ನಿಮ್ಮ ಈ ಸಂಸ್ಕೃತ ಕಲಿಸುವಂತ ಚಟುವಟಿಕೆ ಇನ್ನೂ ಮುಂದುವರಿಯಲಿ ಅಂತ ಹೇಳಿ ನಾವು ಕೇಳುಗರ ಪರವಾಗಿ ಹಾರೈಸ್ತೇವೆ. ನಿಮಗೆ ನಮಸ್ಕಾರ, ಧನ್ಯವಾದ.
0: ಧನ್ಯವಾದಗಳು.

ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಸಂಸ್ಕೃತ ಶಿಕ್ಷಕಿ ಆರತಿ ಷಡಭಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಇದುವರೆಗೂ
1: ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಸೇವಾ ಮನ್ ಚಾಹೇ ಗೀತ್ ಕಾರ್ಯಕ್ರಮಕ್ಕೆ ಬಸ್ ಥೋಡಾ ಸಾ ಇಂತಜಾರ್.

0: जी, तो आपने कहा था कि इंटरव्यू करने का अभी मन नहीं है, आगे कभी बात करेंगे।
1: तो किए ना,
0: मुझे पता नहीं था
1: वादा निभाया
0: कि 20 साल इस वादे में लग जाएंगे। मैं बहुत खुश हूँ कि आपने इतनी लंबी बात इतने धीरज के साथ की। थोड़ी ज्यादती है इतने सारे सवाल कर, बहुत बहुत शुक्रिया।
2: उजाले उनकी यादों।
3: ಮುಂಬಯಿ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುವರ್ಣ ಶಿವಾನಂದಳ ನಮಸ್ಕಾರ. ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸಲು ಆತ್ಮೀಯವಾದ ಸ್ವಾಗತ. ಸಮಯ 5:25 ವಾಣಿಜ್ಯ ಪ್ರಕಟಣೆಗಳ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ.

0: ಸಾಯಿಬಾಲ್, ಉಳ್ಳೇ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಚೌಡಿಕೆ ಪದಗಳು ಪ್ರಕಾಶ್ ಬೈಲಪ್ಪ ಘೋರನಗಟ್ಟಿ ಹಾಗೂ ಸಂಗಡಿಗರಿಂದ.

ವಿಜಯ್ ಪ್ರಕಾಶ್ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ತಾರಕ್ ಚಿತ್ರದ ಗೀತೆ. ಹರಿ ಸಂತೋಷ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಭೂಪತಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೆಳೆಯ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮಾನುಮೂರ್ತಿ ಅವರ ಸಂಗೀತ.

ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕೂಲ್ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಏನೋ ಒಂಥರ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ವಿವಿಧ ಪ್ರಸಂಗದಿಂದ ಆಯ್ದುಕೊಂಡ ಹಾಡುಗಳು, ಯಕ್ಷಗಾನ ಹಾಡುಗಳನ್ನು ಕೇಳುತ್ತೀರಿ. ಭಾಗವತರು ರಾಮ ಸಾಲ್ಯಾನ್ ಮಂಗಲಪಾಡಿ. ರಾತ್ರಿ 7:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು ಹಂದಿ ಪಕ್ಷಿ ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರ್ಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ. ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
3: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
2: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
3: ಹಳೆ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ.
2: ಮುನ್ನಡೆದೆ ಬೆರಗಾಗಿ, ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ? ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
4: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

51 ನಿಮಿಷಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಪ್ರಸಂಗದಿಂದ ಆಯ್ದ ಯಕ್ಷಗಾನ ಹಾಡುಗಳು. ಭಾಗವತರು ರಾಮ ಸಾಲಿಯನ್ ಮಂಗಲಪಾಡಿ, ಮತ್ತಳೆ ಜಗದೀಶ್ ಮಂಗಲಪಾಡಿ, ಚಂಡೆ ಕೃಷ್ಣ ಮಂಗಲಪಾಡಿ, ಚಕ್ರತಾಳ ಮಹೇಶ್ ಹೇರೂರ್, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜೆ ತೋಟಿ. ನಂತರ ಕೃಷಿ ಮಾಹಿತಿ, ತದನಂತರ ಆರೋಗ್ಯ ಮಾಹಿತಿ. 7:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚನ್ನಯ್ಯನ ವರ್ಣನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ ಮೋಹನ್ ಅವರ ಕರ್ನಾಟಕ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ.

ಇನ್ನು ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನ ಸುದೆಯಲ್ಲಿ ಭಕ್ತಿಗೀತೆಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು.

ನಾಳೆ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಹಿಂದಿ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಆರೋಗ್ಯ ಕಾರ್ಯಕ್ರಮ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವುಂಡಿ ಅವರ ಗಾಯನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ.

ನಾಳೆ ಸಂಜೆ 5 ಗಂಟೆಗೆ ನಿಲಯದಿಂದ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ದ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಚೆಂಡಿಯಾದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಟಿ ಶ್ಯಾಮ್ ಪ್ರಸಾದ್. 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗೀರು ತಳಿಗಳು ಹಾಗೂ ಅವುಗಳ ವಿಶೇಷತೆ. ಈ ವಿಷಯವಾಗಿ ಹಿರಿಯ ವಿಜ್ಞಾನಿಗಳಾದ ಡಾ ಈರದಾಸಪ್ಪ ಅವರೊಡನೆ ಸಂದರ್ಶನ. ನಂತರ

ವಾರ್ತೆಗಳು 6:30 ಜಿಲ್ಲಾ ವಾರ್ತಾಪತ್ರ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗೀರು ತಳಿಗಳು ಹಾಗೂ ಅವುಗಳ ವಿಶೇಷತೆ. ಈ ವಿಷಯವಾಗಿ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರೊಡನೆ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಫ್ ಪೂಜಾರ್ ಮತ್ತು ಸಂಗಡಿಗರಿಂದ ಲಾವಣಿ ಪದಗಳು.

ರಾತ್ರಿ 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು.

ನಾಳೆ ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಆರ್ ಕಲ್ಬಾಗ್ ಅವರ ಕೊಳಲು ವಾದನ. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇವಿಷ್ಟು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ 6:30 ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ.

0: ಫ್ರೀಕ್ವೆನ್ಸಿಯಲ್ಲಿ ಅದು ವರ್ಕ್ ಆಗುತ್ತೆ. ಈ ಬ್ಯಾಂಡ್ಗಳನ್ನ ಕಳ್ಸಕ್ಕೆ ಮತ್ತೆ ರಿಸೀವ್ ಮಾಡಕ್ಕೆ, ಅಂದ್ರೆ ನೀವೊಂದು ಆಬ್ಜೆಕ್ಟ್ ನ ನೋಡಕ್ಕೆ ಈ ಒಂದು ತರಂಗಗಳು ಹೋಗಿ ಹಿಟ್ ಆಗತ್ತೆ, ಅದು ತಿರ್ಗಾ ವಾಪಸ್ ಬಂದು ಕಲೆಕ್ಟ್ ಆಗತ್ತೆ. ಇದನ್ನ ಹೆಂಗೆ ಕಲೆಕ್ಟ್ ಮಾಡಿ ಹಿಟ್ ಮಾಡಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ, ಇದಕ್ಕೊಂದು 12 meter ದೊಡ್ಡದೊಂದು ಆಂಟೆನ ಹಾಕಿದ್ದಾರೆ. 12 meter ದೊಡ್ಡದ ಆಂಟೆನ ಅಂದ್ರೆ ಅದು ಆಕ್ಚುಲಿ ಒಂದು ಬಸ್ ಅಷ್ಟು ದೊಡ್ಡ ಆಂಟೆನ. ಅದನ್ನ ಆ ಆಂಟೆನ ಇಟ್ಕೊಳಕ್ಕೆ ಹತ್ತತ್ರ ಬೂಮ್ ಅಂತಾರೆ, ಅದು 9 meter ಲೆಂತ್ ಇರುತ್ತೆ. ಒಂದು ಕಡೆ ಆಂಟೆನಾಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ, ಆ ರೆಡಾರ್ ರಿಸೀವ್ ಮಾಡೋದಾಗ್ಲಿ, ಕಳ್ಸೋದಾಗ್ಲಿ, ಸಿಗ್ನಲ್ ನ ಇದು ಮಾಡಕ್ಕಾಗ್ಲಿ, ಮತ್ತೆ ಸೂರ್ಯಕಿರಣಗಳು ಬೀಳ್ತಾ ಇರುತ್ತೆ ಅದನ್ನ ತಡ್ಕೊಳ್ಳೋ ಶಕ್ತಿ ಆಗ್ಲಿ, ಇದಕ್ಕೆಲ್ಲ ಇದೊಂದು ಗೋಲ್ಡ್ ಪ್ಲೇಟೆಡ್ ರೆಡಾರ್ ಅಂತ ಆಗತ್ತೆ. ಇದು ನಾಸಾ ಮತ್ತೆ ಇಸ್ರೋ ಅವರು ಕಂಬೈನ್ ಮಾಡಿ ಮಾಡಿರುವಂತ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಹತ್ತತ್ರ 13,000 crore ವೆಚ್ಚ ಆಗಿದೆ. ಈ 13,000 crore ಭಾರತ ಹತ್ತತ್ರ 800 crore ಖರ್ಚು ಮಾಡಿದೆ. ಅಂದ್ರೆ ನೋಡಿ, ನಾವು ಚಂದ್ರಯಾನ 3 ನಾವು ಖರ್ಚು ಮಾಡಿದ್ದು 620 crore, ಬಟ್ ಇದಕ್ಕೆ ಹತ್ತತ್ರ 800 crore ಅಷ್ಟು ಖರ್ಚು ಮಾಡಿದೀವಿ. ಇದರಲ್ಲಿ ನಾಸಾದವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾನು ಹೇಳದಂಗೆ ಎಲ್ ಬ್ಯಾಂಡ್ ರೇಡಾರ್ ಅಂದ್ರೆ 24 centimeter ವೇವ್ ಲೆಂತ್ ಇರುವಂತ ಎಲ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಮತ್ತೆ ಆ ಬೂಮ್ ಅಂತಾರೆ ಅಂದ್ರೆ ಆ ರೆಡಾರ್ ನ ಇಟ್ಕೊ, ಅಂದ್ರೆ ಆ ನಾನು ಹೇಳದ್ನಲ್ಲ ದೊಡ್ಡ ಆಂಟೆನ 12 meter ಆಂಟೆನ, ಮತ್ತೆ ಅದನ್ನ ಇಟ್ಕೊಳ್ಳೋ ಒಂದು ಸ್ಟಿಕ್ ಅಂತಾನೆ ಹೇಳ್ಬೋದು, ಅದನ್ನ ಬೂಮ್ ಅಂತ ಕರೀತಾರೆ. ಅದನ್ನ ನಾಸಾದವ್ರು ಕೊಟ್ಟಿದ್ದಾರೆ, ಆಂಟೆನ ನನ್ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಅಳವಡಿಸಿರುವಂತ GPS ಅದನ್ನೆಲ್ಲ ನಮ್ಮ ನಾಸಾದವ್ರು ಕೊಟ್ಟಿದ್ದಾರೆ. ನಮ್ಮ ಇಸ್ರೋದವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಎಸ್ ಬ್ಯಾಂಡ್ ರೆಡಾರ್ ಅಂದ್ರೆ 10 centimeter ವೇವ್ ಲೆಂತ್ ಇರುವಂತ ಎಸ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಒಂದು ಸ್ಯಾಟಿಲೈಟ್ ಬಸ್ ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಬಸ್ ಅಂದ್ರೆ ಅದೊಂದು ಸ್ಕೆಲಿಟನ್ ಬಾಡಿ ಇದ್ದಂಗೆ, ಅದರಲ್ಲಿ ರೆಡಾರ್ ಗಳನ್ನ ಅಳವಡಿಸ್ತಾರೆ, ಬೂಮ್ ಹಾಕಿರ್ತಾರೆ, ಅದಕ್ಕೆ ಆಂಟೆನಾ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ನಾವು ಮಾಡಿದೀವಿ. ಮತ್ತೆ ಲಾಂಚ್ ಮಾಡಿದ್ದು ನಾವೇ, ಅಂದ್ರೆ GSLV F-16 ರಾಕೆಟ್ ಮೂಲಕ 740 kilometer ಸನ್ ಸಿಂಕ್ರನಸ್ ಆರ್ಬಿಟ್ ಅಂತಾರೆ, ಅದಕ್ಕೆ ಲಾಂಚ್ ಮಾಡಿರ್ತೀವಿ. ಒಂದು ಜಾಗನ ನಿಸಾರು 12 days ಆ ಒಂದು ಜಾಗನ ಯಾವಾಗ್ಲೂ ಅದ್ ನೋಡ್ತಾನೆ ಇರುತ್ತೆ. ಸೊ ಇದು ಒಂದು ಸಲಿ ಸುತ್ತಬೇಕಾದ್ರೆ ನಾರ್ತ್ ಟು ಸೌತ್, ಅದ್ರ ಬಿಡ್ತ್ ಬಂದು ಹತ್ತತ್ರ 240 kilometer ಅಷ್ಟು ಅದನ್ನ ಸ್ಕ್ಯಾನ್ ಮಾಡುತ್ತೆ. ಇದು ಸ್ಕ್ಯಾನ್ ಮಾಡೋದು ಈ ರೆಡಾರ್ ಗಳ ಮೂಲಕ ಸ್ಕ್ಯಾನ್ ಮಾಡುತ್ತೆ. ಸೊ ಒಂದು ಎಲ್ ಬ್ಯಾಂಡ್ ರೆಡಾರು ಮತ್ತೆ ಎಸ್ ಬ್ಯಾಂಡ್ ರೆಡಾರ್ ಆ ತರಂಗಗಳ ಮೂಲಕ ಅದರಿಂದ ಮತ್ತೆ ವಾಪಸ್ ಬರುವಂತ ಡೇಟಾಗಳನ್ನ ಅದು ಒಂದು ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡುತ್ತೆ, 3D ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನೋಡಬಹುದು. ಫೋಟೋಗ್ರಾಫಿ ಬಹಳ ಮೈನ್ಯೂಟ್ ಆಗಿ ಕಾಣುತ್ತೆ ಈ ಫೋಟೋಗ್ರಾಫಿ. ಇದರಿಂದ ಏನಪ್ಪಾ ಅಂದ್ರೆ, ಈ ಎಲ್ ಬ್ಯಾಂಡ್ ರೇಡಾರ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಈ ಭೂಮಿ ಒಳಗಡೆ ನಡೆಯುವಂತ ಚಲನೆಗಳು ಅಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ಲಿ, ಈ ಕೆಲವು ಸಾಯಲ್ ವಾಟರ್ ಎಷ್ಟು ಇಳ್ಕೊಂಡಿದೆ, ಭೂಮಿ ಬೀಳುತ್ತಾ, ಇಲ್ಲೆಲ್ಲ ನೀರು ಎಳ್ಕೊಂಡು ಭೂಮಿ ವೀಕ್ ಆಗಿದ್ಯಾ, ಸೊ ಅರ್ಥಕ್ವೇಕ್ ಗಳು ಏನಾದ್ರು ಬೇಗ ಆಗೋ ಚಾನ್ಸಸ್ ಇದೆಯಾ, ಅದು ಬೇಗ ಮುನ್ನೆಚ್ಚರಿಕೆ ಆಗಿ ಕಂಡುಹಿಡಿಯುತ್ತೆ. ನಮ್ಮ ಎಸ್ ಬ್ಯಾಂಡ್ ರೆಡಾರ್ ಏನಂದ್ರೆ, ಭೂಮಿ ಮೇಲೆ ಆಗೋ ಅಂತ ಕೆಲವು ಅನೇಕ ಬದಲಾವಣೆಗಳು, ಅಂದ್ರೆ ಈಗ ಕಾಡು ಇಷ್ಟು ದೊಡ್ಡದಿತ್ತು, ಈಗ ಇಷ್ಟು ಕಮ್ಮಿ ಆಗಿದೆ, ಕಾರ್ಬನ್ ಇಷ್ಟು ಎಳ್ಕೊಂಡಿತ್ತು ಅಂದ್ರೆ ಮರಗಳು ಕಾರ್ಬನ್ ಎಳ್ಕೊಳ್ಳುತ್ತೆ, ಈ ಕಾರ್ಬನ್ ಎಷ್ಟಿತ್ತು ಮತ್ತೆ ಎಷ್ಟು ಔಟ್ ಆಯ್ತು ಅನ್ನೋದನ್ನು ಗೊತ್ತಾಗತ್ತೆ. ಸೊ ಈ ತರ ಭೂಮಿ ಮೇಲೆ ಕಂಡುಹಿಡಿಯಕ್ಕೋಸ್ಕರ ಈ ಎಸ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಭೂಮಿ ಕೆಳಗೆ ಏನೇನು ಚಲನೆಗಳಾಗ್ತಾ ಇದೆ ಅನ್ನೋಕ್ಕೋಸ್ಕರ ಎಲ್ ಬ್ಯಾಂಡ್ ಗಳನ್ನ ಯೂಸ್ ಮಾಡ್ತಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 6:35:30.
1: ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕ ನಿಂತು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅತ್ತೆ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 7:45 ಬಸವಣ್ಣನವರ ವಚನ ಹಾಗೂ ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ.

ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಅಪ್ಪ, 3,000 ಕೊಡಿ.
7: ಯಾಕೆ?
6: ನನ್ನ ಪಾಕೆಟ್ ಮನಿ.
7: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
6: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
7: ಅರೆ ವಾ, ನನ್ಗೂ ಕಲಿಸು. ನೆಲ 1,000 ತಗೊಂಡ್ ಹೋಗು.
6: ನಿಮ್ ಮೊಬೈಲ್ ಕೊಡಿ.
7: ತಗೋ ತಗೋ.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣ ವಚನ ಬೋಧಿಸಿದೆ.

0: ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭೂ ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ ಮೂರು ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. ಶೇಕಡಾ 17ರಷ್ಟು ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರಹಿಪ್ಪುರಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ನಾವು ಕೂಡ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನ್ ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ 2040

0: ತೇಳರ ಬೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
1: ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗುವುದಿಲ್ಲ, ಇಡೀ ಕ್ಯಾಂಪಸ್ ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047 ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ದಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ದಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತ ಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಏನಣ್ಣ ತುಂಬಾ ದಿನಗಳ ನಂತರ?
3: ಹೌದಣ್ಣ.
2: ಅರೆ ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
3: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
3: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
3: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
3: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಆಕಾಶವಾಣಿ ಕಾರವಾರ.

0: ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಯಕ್ಷಗಾನದ ವಿವಿಧ ಪ್ರಸಂಗದಿಂದ ಆಯ್ದ ಹಾಡುಗಳು. ಭಾಗವತರು ರಾಮ ಸಾಲ್ಯಾನ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜಿತೊಟ್ಟಿ.
1: ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಸ್ತುತಿ.

0: ಇದೀಗ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು. ಆರಂಭದಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ತ್ರಿಮೂರ್ತಿಗಳು ಆವಿರ್ಭವಿಸಿ ಆದಿಮಾಯೆಯನ್ನು ಸ್ತುತಿಸುವ ಸಂದರ್ಭ. ಜಯತು ಜಯತು ಆದಿಮಾಯೆ.
1: ಜಯತು ಜಯತು.

ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸಗೊಂಡು ತನುಶ್ರಮವನ್ನು ಇಳಿಸಲೋಸುಗ ವಿಶ್ರಾಂತಿ ಪಡೆಯುವಂತಹ ಸಂದರ್ಭ, ಕಳರು ಮೃಗಮಾಂಸವನ್ನು

0: ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ತುಹಿನಗಿರಿಯಲ್ಲಿ ಶ್ರೀದೇವಿಯನ್ನು ಕಂಡು ಅಚ್ಚರಿಗೊಂಡು ಆಕೆಯನ್ನು ಯಾರೆಂದು ತಿಳಿಯದೆ ಪರಸ್ಪರ ವರ್ಣಿಸುವಂತಹ ಸಂದರ್ಭ ವೀಣೆಯ ಪಿಡಿದಿರ್ಪ ವಾಣಿಯೀ ತರದಲ್ಲಿ.
1: ವೀಣೆ

ಸುದರ್ಶನ ವಿಜಯ ಪ್ರಸಂಗದಲ್ಲಿ ಓಲಗದಲ್ಲಿರುವಂತಹ ವಿಷ್ಣು ಮತ್ತು ಲಕ್ಷ್ಮಿ ಪರಸ್ಪರ ಮಾತನಾಡುತ್ತಿರುವಾಗ ಲಕ್ಷ್ಮೀದೇವಿ ಶ್ರೀಹರಿಯ ಲೀಲಾವಿಲಾಸವನ್ನು ವರ್ಣಿಸುತ್ತಿರುವುದು ಏನ ಬಣ್ಣಿಪೆ ಪತಿಯೇ,

ಅರಸಿ ಕಾಡಿಗೆ ತೆರಳಿದಂತಹ ಶ್ರೀಕೃಷ್ಣನು ಕರಡಿಯ ಗುಹೆಯಲ್ಲಿ ಜಾಂಬವತಿಯನ್ನು ಕಂಡಾಗ ವರ್ಣಿಸುತ್ತಿರುವುದು ಶರದ ಋತು ಪೂರ್ಣಿಮೆಯೋಳು.

ಅತಿಕಾಯ ಕಾಳಗ ಪ್ರಸಂಗದಲ್ಲಿ ರಾವಣನಿಂದ ಧುರವೀಳ್ಯವನ್ನು ಪಡೆದು ಮಾತೆಯಾದಂತಹ ಧಾನ್ಯ ಮಾಲಿನಿಯ ಆಶೀರ್ವಾದವನ್ನೂ ಪಡೆದು ಲಂಕಾ ರಾಷ್ಟ್ರದ ಪ್ರಜಾ ಜನರನ್ನು ಉಲ್ಲೇಖಿಸಿ ಅತಿಕಾಯ ಹೇಳುತ್ತಿರುವಂತಹ ಸಂದರ್ಭ, ಬನ್ನಿರೈ ಸಂಸಾರ ಶರದಿಯ ದಾಟುವರೆ.

ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಶ್ರೀಕೃಷ್ಣನು ನರಕಾಸುರನ ವಧೆಗಾಗಿ ತೆರಳುತ್ತಿರುವಾಗ ಸತ್ಯಭಾಮೆ ಬಂದು ತಡೆದು ಈ ರೀತಿ ಹೇಳುತ್ತಾಳೆ. ಎಲ್ಲಿಗೆ ಗಮನ ನಿಲ್ಲೆನ್ನರ

ಮುಂದೆ ಇದೇ ನರಕಾಸುರ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು. ಸತ್ಯಭಾಮೆ ಕೇಳಿದಂತಹ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸುವಂತಹ ಸಂದರ್ಭ ಕೀರವಾಣಿ ಕೇಳಿ.

ಮುಂದೆ ದೇವಿ ಮಹಾತ್ಮೆ ಪ್ರಸಂಗದ ಒಂದು ಹಾಡು. ಅಸುರ ಕುಲದ ರಾಣಿಯಾದಂತಹ ದಿತಿಯಿಂದ ಅನುಮತಿಯನ್ನು ಪಡೆದಂತಹ ಮಾಲಿನಿ ಕಾಡನ್ನು ಸೇರುತ್ತಾಳೆ. ವಿಧಾತನನ್ನು ತಪಸ್ಸಿಗಾಗಿ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗ್ತಾಳೆ. ಜನನಿಯಾಜ್ಞೆಯಲ್ಲಿ ಮಾಲಿನಿ ಎನ್ನುವಂತಹ ಹಾಡು.

ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮಸಾಲ್ಯಾನ್ ಮಂಗಲ್ಪಾಡಿ, ಚಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್.

0: ಇದೀಗ ಕೃಷಿ ಮಾಹಿತಿ.
1: ಜಲಜರಿ ಅಥವಾ ವಾಟರ್ ಫರ್ನ್ ಎಂದು ಕರೆಯಲಾಗುವ ಸಾಲ್ವೇನಿಯ ಮೊಲಿಸ್ಟಾ ಎನ್ನುವ ಸಸ್ಯ ಜಗತ್ತಿನಾದ್ಯಂತ ಭಯಾನಕ ಜಲಕಳೆ ಎಂದು ಪರಿಗಣಿಸಲಾಗಿದೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ಉಗಮಿಸಿ 1930ರಲ್ಲಿ ಶ್ರೀಲಂಕಾ, 1943ರಲ್ಲಿ ಆಫ್ರಿಕಾ, 1953ರಲ್ಲಿ ಆಸ್ಟ್ರೇಲಿಯಾ, 1956ರಲ್ಲಿ ಜಿಂಬಾಬ್ವೆ, 1980ರಲ್ಲಿ ಅಮೆರಿಕ, 1999ರಲ್ಲಿ ಸಿನೆಗಲ್ಗೆ ಹರಡಿ ಇಂದು ಉಷ್ಣ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ಇರುವಂತಹ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಭಾರತ, ಇಂಡೋನೇಷ್ಯಾ, ಮಲೇಷ್ಯಾ, ನ್ಯೂಗಿನಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕಾ ದೇಶಗಳಲ್ಲಿ ಆಕ್ರಮಣಕಾರಿ ಜಲಕಳೆಯಾಗಿದೆ. ಈ ಜಲಕಳೆಯು ನೀರಿನ ಮೇಲೆ ತೇಲಾಡ್ತಾ ಇದ್ದು ಅತಿ ಕ್ಷಿಪ್ರವಾಗಿ ಪೂರ್ಣ ಕೊಳ ಅಥವಾ ಕೆರೆ, ಸರೋವರ, ಜಲಾಶಯ ಮುಂತಾದ ಜಲಮೂಲಗಳನ್ನು ಆಕ್ರಮಿಸಿ ನೀರಿನ ಮೇಲೆ ದಪ್ಪನಾದ ಹಸಿರು ಹೊದಿಕೆಯನ್ನು ಹಾಕಿದ ಹಾಗೆ ಕಂಡುಬರುತ್ತದೆ. ಇದರಿಂದ ಇತರ ಜಲಸಸ್ಯ ಹಾಗೂ ಜಲಚರ ಪ್ರಾಣಿಗಳ ಅಭಿವೃದ್ಧಿಗೆ ತಡೆಯುಂಟು ಮಾಡುವುದೇ ಅಲ್ಲದೆ

ನೀರಿನಲ್ಲಿ ಕರಗಿದ ಆಮ್ಲಜನಕದ ಲಭ್ಯತೆ ಕಡಿಮೆಯಾಗಿ ಜಲ ಜೀವವೈವಿಧ್ಯತೆಗೆ ಕುಂದು ತರುತ್ತದೆ. ಪ್ರತಿ ಹೆಕ್ಟೇರ್ ಜಲ ಪ್ರದೇಶದಲ್ಲಿ ಸುಮಾರು 400 ಟನ್ನಷ್ಟು ಉತ್ಪಾದನೆಯಾಗುವ ಈ ಕಳೆಯಿಂದ ನೀರಿನ ಬಾಷ್ಪೀಕರಣ 4ರಷ್ಟಾಗಿ ಜಲಾಶಯವು ಶೀಘ್ರದಲ್ಲಿ ಬತ್ತಿ ಹೋಗುವುದರಿಂದ ಅಂತರ್ಜಲ ಹೆಚ್ಚಾಗಿಸುವಲ್ಲಿ ಮತ್ತು ನೀರನ್ನು ಸದ್ಬಳಕೆ ಮಾಡುವಲ್ಲಿ ತೊಂದರೆಯನ್ನು ಉಂಟುಮಾಡುತ್ತದೆ. ಈ ಕಳೆಯ ವಂಶಾಭಿವೃದ್ಧಿ ಇತರ ಕಳೆಗಳಂತೆಯೇ ಬೀಜದಿಂದ ಆಗುವುದಿಲ್ಲ, ಸಸ್ಯದ ಭಾಗಗಳಿಂದ ಉಂಟಾಗ್ತದೆ. ಅಲ್ಪಕಾಲದಲ್ಲಿ ಬೃಹದಾಕಾರವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಇದು ಕೇವಲ 2-5 ದಿವಸಗಳಲ್ಲಿ ದ್ವಿಗುಣಗೊಳ್ಳುವ ಗುಣವನ್ನು ಹೊಂದಿದೆ. ಬೆಳೆದ ಕಾಂಡದಲ್ಲಿ ಉತ್ಪಾದನೆಯಾದ ಕಣ್ಣುಗಳಿಂದ ಮರಿಗಿಡಗಳಾಗಿ ವಂಶಾಭಿವೃದ್ಧಿಯಾಗ್ತದೆ. ಈ ಕಳೆಯು ನಿಂತ ಹಾಗೂ ಸಣ್ಣದಾಗಿ ಹರಿಯುವ ನೀರಿನಲ್ಲಿ ಯಥೇಚ್ಛವಾಗಿ ಬೆಳೆಯಬಲ್ಲದು. ನೀರಿನ ಉಷ್ಣಾಂಶ 20-30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಸಮೃದ್ಧವಾಗಿ ಬೆಳೀತದೆ. ಅಂದರೆ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಹಾಗೂ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾದಲ್ಲಿ ಇದು ಬೆಳೆಯುವುದಿಲ್ಲ. ಈ ಕಳೆಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಯಾಂತ್ರಿಕವಾಗಿ ನೀರಿನ ಹರಿವಿನ ಮೂಲಕ ದನಕರುಗಳ ಮುಖಾಂತರ ಹರಡಬಹುದು. ಅನೇಕ ದೇಶಗಳಲ್ಲಿ ಇದನ್ನು ಅಲಂಕಾರಿಕ ಸಸ್ಯವೆಂದು ಬೆಳೆಯಲು ತಂದದ್ದೇ ಈ ಕಳೆ ಪಸರಿಸುವುದಕ್ಕೆ ಕಾರಣವಾಗಿದೆ. ಈ ಕಳೆಯು ಯಥೇಚ್ಛವಾಗಿ ನೀರಿನ ಮೇಲೆ ಹರಡುವುದರಿಂದ ನೀರಾವರಿ, ಜಲಕ್ರೀಡೆ, ದೋಣಿ ವಿಹಾರ ಅಥವಾ ಬೋಟಿಂಗ್, ಮೀನುಗಾರಿಕೆ, ಕುಡಿಯುವ ನೀರಿಗೆ ತೊಂದರೆಯನ್ನು ಉಂಟು ಮಾಡುವುದೇ ಅಲ್ಲದೆ ಪ್ರಾಣಿ, ಪಕ್ಷಿ, ಗ್ರಾಮಸ್ಥರು, ಕುಡಿಯುವ ನೀರಿಗೂ ಕೂಡ ಅಡಚಣೆಯನ್ನು ಉಂಟು ಮಾಡುತ್ತದೆ. ಸಾಲ್ವೇನಿಯ ಕಳೆಯು ನೀರಿನಲ್ಲಿ ಕುಳಿಯುವುದರಿಂದ ನೀರಿನ ಗುಣಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಜಲಸಸ್ಯಗಳಿಗೆ ಸೂರ್ಯಪ್ರಕಾಶ ಕಡಿಮೆಯಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಉಂಟಾಗ್ತದೆ. ಬಾಷ್ಪೀಭವನ ಕ್ರಿಯೆಯಿಂದ ನೀರಿನಲ್ಲಿರುವ ಆಮ್ಲಜನಕದ ಕೊರತೆಯಾಗಿ ಜಲಚರಗಳಿಗೆ ಮೃತ್ಯು ರೂಪವಾಗಿ ಪರಿಗಣಿಸಬಹುದು. ಸೊಳ್ಳೆ ಹಾಗೂ ಮೃದ್ವಂಗಿಗಳು ವೃದ್ಧಿಯಾಗುವುದಕ್ಕೆ ಸಹಾಯಕವಾಗುವುದರಿಂದ ಅನೇಕ ಕಾಯಿಲೆಗಳು ಆಶ್ರಯ ತಾಣವಾಗಬಹುದು. ರೋಗಗಳನ್ನು ಹರಡುವುದಕ್ಕೂ ಸಹಾಯಕವಾಗಬಹುದು. ಇವೆಲ್ಲದಕ್ಕೂ ಮೇಲಾಗಿ ನಿಸರ್ಗ ಪ್ರಿಯರಿಗೆ ಪ್ರಾಕೃತಿಕ ಸೌಂದರ್ಯವೇ ನಾಶವಾಗಿ ಕೆರೆಯ ಸರೋವರಗಳ ಮನಮೋಹಕ ದೃಶ್ಯ ಮಯವಾಗಿ ಅವು ಇಲ್ಲದಂತಾಗಬಹುದು. ಹಾಗಿದ್ರೆ ಇದನ್ನು ನಿಯಂತ್ರಣ ಮಾಡುವುದು ಹೇಗೆ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳೆಯು ಹರಡದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತಹದ್ದು ಮುಖ್ಯವಾದ್ದರಿಂದ ಜನರಲ್ಲಿ ಈ ಜಲಕಳೆಯ ಬಗ್ಗೆ ಅರಿವು ಮೂಡಿಸುವಂತಹದ್ದು ಅತಿ ಅವಶ್ಯ. ಮಲಿನ ನೀರಿನಲ್ಲಿ ಇದು ಯಥೇಚ್ಛವಾಗಿ ಬೆಳೆಯುವುದರಿಂದ ಕೆರೆಗಳಿಗೆ ಮಲಿನ ನೀರು, ಚರಂಡಿ ನೀರು ಸೇರುವುದನ್ನು ತಪ್ಪಿಸಬೇಕು. ಜಲಕಳೆಯನ್ನು ತೆಗೆದು ಗುಂಡಿಯಲ್ಲಿ ಮುಚ್ಚಬೇಕು, ಇಲ್ಲವೇ ತೋಟಗಾರಿಕಾ ಬೆಳೆಗಳಲ್ಲಿ ಹೊದಿಕೆಯಾಗಿ ಉಪಯೋಗಿಸಬಹುದು. ಹಾಗೆ ಉಪಯೋಗಿಸಿದಲ್ಲಿ ಆ ಸ್ಥಳದಿಂದ ನೀರು ಹರಿದು ಬೇರೆ ಸ್ಥಳಗಳಿಗೆ ಹೋಗುವಂತಿರಬಾರದು. ಈ ಕಳೆ ಪಸರಿಸುವುದಕ್ಕೆ ಉತ್ತೇಜನಕಾರಿಯಾಗಿರುತ್ತದೆ. ಸಣ್ಣ ಪ್ರಮಾಣದ ಸೋಂಕನ್ನು ಕೈಯಿಂದ ಅಥವಾ ಕೊಯ್ಲು ಉಪಕರಣಗಳಿಂದ ಕಳೆ ಜಲವನ್ನು ತೆಗೆಯಬಹುದು. ಅವುಗಳನ್ನು ತೆಗೆದುಹಾಕಿದ ನಂತರ ಬೇರೆ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ಈ ಕಳೆಯ ಕೆಲವು ಸಣ್ಣ ತುಂಡುಗಳು ಅತಿ ಶೀಘ್ರವಾಗಿ ಬೆಳೆದು ಮತ್ತೆ ಜಲಾಶಯವನ್ನು ಆಕ್ರಮಿಸಬಹುದು. ರಾಸಾಯನಿಕ ಕಳೆನಾಶಕಗಳಾದ ಪ್ಯಾರಾಕಾಟ್, 2,4-D, ಗ್ಲೈಫಾಸ್ಟೇಟ್ ಇವುಗಳನ್ನು ಬಳಸಿದಲ್ಲಿ ಕಳೆಯು ನಾಶವಾಗಿ ಕೂಡಲೇ ನೀರಿನಲ್ಲಿ ಮುಳುಗಿ ಕೊಳೆಯಲಾರಂಭಿಸುವುದರಿಂದ ನೀರಿನಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣ ಅತಿ ಶೀಘ್ರವಾಗಿ ಕಡಿಮೆಯಾಗಿ ಜಲಚರ ಪ್ರಾಣಿ ಹಾಗೂ ಸಸ್ಯಗಳಿಗೆ ತೊಂದರೆಯುಂಟಾಗ್ತದೆ. ವಿಷಕಾರಿ ರಾಸಾಯನಿಕಗಳಿಂದ ಜಲಮಾಲಿನ್ಯತೆ ಬೃಹದಾಕಾರವಾಗಿ ಬೆಳೆದು ಕೆರೆ ಅವಲಂಬಿತ ಎಲ್ಲ ಜೀವರಾಶಿಗೂ ಸಮಸ್ಯೆಯನ್ನು ಒಡ್ಡಬಹುದು. ರಾಸಾಯನಿಕ ಹಾಗೂ ಮಾನವ ಪ್ರಯತ್ನದ ನಿರ್ವಹಣಾ ಕ್ರಮವನ್ನು ಅನುಸರಿಸುವಂತಹದ್ದು ಒಳ್ಳೆಯದು. ಪರ್ಯಾಯವಾಗಿ ನೈಸರ್ಗಿಕ ಕ್ರಿಯೆಯನ್ನು ಗುರುತಿಸಿ ವೃದ್ಧೀಕರಿಸಿ ಕಾರ್ಯರೂಪಕ್ಕೆ ತಂದರೆ ಇದು ಶಾಶ್ವತ ಪರಿಹಾರವನ್ನು ಒದಗಿಸಬಲ್ಲದು. ಈ ದಿಶೆಯಲ್ಲಿ ಅತ್ಯಂತ ಫಲಕಾರಿ, ಸಮಾಧಾನಕಾರಿ ಹಾಗೂ ಪರಿಸರ ಪ್ರೇಮಿ ನಿಸರ್ಗದಿಂದಲೇ ಉದ್ಭವಿಸಿದ ಜೈವಿಕ ನಿಯಂತ್ರಣವನ್ನು ಅನುಸರಿಸುವುದು ಒಳ್ಳೆಯದು. ಜೈವಿಕ ನಿಯಂತ್ರಣ ಕ್ರಮ ಅಂತಂದರೆ ನಿಸರ್ಗದಲ್ಲಿ ಹಲವು ಶತ್ರುಗಳನ್ನು ಗುರುತಿಸಿದ್ದರೂ ಸಿರೋಟೋಬ್ಯಾಗಸ್ ಸಾಲ್ವೇನಿಯಾ ಎನ್ನುವಂತಹ ಚಿಕ್ಕ ದುಂಬಿಯು ಬಹಳ ಪರಿಣಾಮಕಾರಿಯಾಗಿದ್ದು ಇದು ಉಷ್ಣವಲಯದ ಎಲ್ಲ ಪ್ರದೇಶಗಳಲ್ಲಿ ಜಲಕಳೆಯನ್ನು ನಿಯಂತ್ರಿಸುವುದಕ್ಕೆ ಯಶಸ್ವಿಯಾಗಿರುವುದು ಕಂಡುಬಂದಿದೆ. ಈ ದುಂಬಿಯು ದೈತ್ಯ ಕಳೆಯ ನಿರ್ವಹಣೆಯಲ್ಲಿ ಶ್ಲಾಘನೀಯ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ದುಂಬಿಯು ಉಗಮವು ಕೂಡ ಕಳೆಯ ಜನ್ಮಸ್ಥಾನವೇ ಆಗಿರುವುದರಿಂದ ನೈಸರ್ಗಿಕ ಸಮತೋಲನ ಕ್ರಿಯೆಯಾಗಿದೆ. ಮೇಲ್ಮೈಯಲ್ಲಿ ತಗ್ಗು ದಿನ್ನೆಗಳನ್ನು ಹೊಂದಿರುವ ಕಪ್ಪು ಬಣ್ಣದ ಸಾಸಿವೆ ಕಾಳು ಗಾತ್ರದ ಕೀಟದ ತಲೆಯ ಮುಂಭಾಗ ಚೂಪಾಗಿರುತ್ತದೆ. ಇದು ಜಲಕಳೆಯ ಮೊಗ್ಗು ಚಿಗುರೆಲೆಗಳನ್ನು ತಿನ್ನುತ್ತಾ ಕಾಂಡದಲ್ಲಿ ಮೊಟ್ಟೆಗಳನ್ನು ಒಂದೊಂದಾಗಿ ಇಡುತ್ತವೆ. 10 ದಿನಗಳ ಕಾವಿನಿಂದ ಹೊರಬರುವ ಗಸಗಸೆ ಕಾಳಿನಷ್ಟು ಗಾತ್ರವಿರುವ ಮೊದಲ ಹಂತದ ಮರಿಹುಳುಗಳು ಸಸ್ಯದ ಚಿಗುರನ್ನು ಮತ್ತು ಎಲೆಯನ್ನು ತಿಂದರೆ ಬೆಳೆದ ಹುಳುಗಳು ಕಾಂಡದಲ್ಲಿ ಸುರಂಗವನ್ನು ಕೊರೆದು ತಿನ್ನುವುದರಿಂದ ಮೊದಲು ಎಲೆಗಳು ಹಳದಿಯಾಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಬೇರು ಕೊಳೆತು ಕಳೆಯು ನೀರಿನಲ್ಲಿ ಮುಳುಗುತ್ತದೆ. 4 ವಾರಗಳ ಕಾಲ ಬೆಳೆದಂತಹ ಮರಿಹುಳುಗಳು ನೀರಿನ ಮಟ್ಟಕ್ಕೆ ಸಮೀಪದಲ್ಲಿರುವ ಎಲೆಗಳಲ್ಲಿ ಕೋಶಾವಸ್ಥೆಗೆ ಹೋಗ್ತವೆ. 15 ದಿವಸಗಳ ನಂತರ ಪ್ರೌಢದಿಮಿಯು ಹೊರಬಂದು ಸುಮಾರು 200 ದಿವಸಗಳ ಕಾಲ ಜೀವಿತಾವಧಿಯಲ್ಲಿ ಕಳೆಯನ್ನು ಭಕ್ಷಿಸುತ್ತಾ 40-50 ಮೊಟ್ಟೆಗಳನ್ನಿಟ್ಟು ಜೀವನ ಚಕ್ರವನ್ನು ಪೂರೈಸುತ್ತದೆ. ದುಂಬಿಯ ಬೆಳವಣಿಗೆ ಹಾಗೂ ಅಭಿವೃದ್ಧಿಯು 23-34 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಳೆಯಲ್ಲಿರುವಂತಹ ಸಾರಜನಕದ ಪ್ರಮಾಣ ಶೇಕಡಾ 1.2-1.8 ಹೆಚ್ಚಾಗುತ್ತದೆ. ಚಿಗುರು ಎಲೆಗಳಲ್ಲಿ

0: ಕದಾಂಶ ಹೆಚ್ಚಾಗಿದ್ದು ದುಂಬಿಯು ಈ ಭಾಗಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಳೆಯ ವೃದ್ಧಿ ಕುಂಠಿತವಾಗಿ ಬೇಗನೆ ನಾಶವಾಗುತ್ತದೆ. ಇತರ ಕೀಟಗಳಂತೆ ಈ ದುಂಬಿಗೆ ಹಾರಾಡುವಂತಹ ಪ್ರವೃತ್ತಿ ಇಲ್ಲದೇ ಇರುವುದರಿಂದ ದೂರ ವಲಸೆ ಹೋಗದೆ ತಾನಿರುವ ಪ್ರದೇಶದಲ್ಲೇ ವೃದ್ಧಿಯಾಗುವುದರಿಂದ ಗಿಡದಿಂದ ಗಿಡಕ್ಕೆ ಚಲಿಸಿ ಹರಡುತ್ತದೆ. ಆದ್ದರಿಂದ ಈ ದುಂಬಿಯು ಬಿಡುಗಡೆಯ ಸ್ಥಳಗಳನ್ನು ಹೆಚ್ಚಿಸಿದಷ್ಟು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪಸರಿಸುವಲ್ಲಿ ಮಾನವನ ಸಹಾಯ ಅನಿವಾರ್ಯತೆ ಒಂದೆಡೆಯಾದರೆ ನೀರಿನೊಂದಿಗೆ ಹರಿದು ಹೋಗುವ ಕಳೆಯೊಂದಿಗೆ ಹರಡುವ ಸಾಧ್ಯತೆಯೂ ಕೂಡ ಇರುತ್ತದೆ. ಹೀಗೆ ಕಳೆಯನ್ನು 12-18 ತಿಂಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ದುಂಬಿಗಳ ಸಂಖ್ಯೆ ಅಥವಾ ಬಿಡುಗಡೆ ಮಾಡುವ ಸ್ಥಳಗಳ ಸಂಖ್ಯೆಗೆ ಹೆಚ್ಚಿಸಿದಲ್ಲಿ 6-12 ತಿಂಗಳಲ್ಲಿ ಹತೋಟಿ ಮಾಡಬಹುದು. ಒಮ್ಮೆ ಕಳೆನಾಶವಾದ ಮೇಲೆ ಅಳಿದುಳಿದ ಕಳೆ ಸಸ್ಯಗಳನ್ನು ಆಶ್ರಯಿಸದೆ ದುಂಬಿಯು ತಾನು ಉಳಿದು ಕಳೆಯೊಂದಿಗೆ ಬೆಳೆಯುವುದರಿಂದ ಕಳೆಯನ್ನು ನಿರಂತರವಾಗಿ ನಿಗ್ರಹಿಸುವ ನೈಸರ್ಗಿಕ ಕ್ರಿಯೆಯಾಗಿರುತ್ತದೆ. ಜೈವಿಕ ಕೀಟನಾಶಕಗಳಿಂದ ಯಶಸ್ವಿಯಾಗಿ ನಿರ್ವಹಿಸಿದ ಉದಾಹರಣೆಗಳು ಸಾಕಷ್ಟಿದ್ದು ದಾರಿಯಲ್ಲಿ ನೈಸರ್ಗಿಕ ಶತ್ರುವಿನ ಬಳಕೆಯಿಂದ ಜಲಕಳೆಯ ನಿರ್ವಹಣೆ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮ ಅವರ ಇಲ್ಲಿಯ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಆಕಾಶವಾಣಿ ಕಾರವಾರ. ಕೇಳುಗರೆ, ಇನ್ನು ರಾತ್ರಿ 7:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ. ಈ ಕುರಿತು ಮಾತನಾಡುತ್ತಾರೆ ಡಾ ರಾಜಶೇಖರ ಜಮದಂಡಿ.

ನಾಳೆ ಬೆಳಿಗ್ಗೆ 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಋತುಬಂಧ ಈ ವಿಷಯವಾಗಿ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್.

ನಾಳೆ ಸಂಜೆ 6:50 ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಈ ವಿಷಯವಾಗಿ ಹಿರಿಯ ವಿಜ್ಞಾನಿಗಳಾದ ಡಾ. ಈರದಾಸಪ್ಪ ಅವರೊಡನೆ ಸಂದರ್ಶನ ಮೂಡಿಬರುವುದು.

0: ಮಾಡ್ತಿ, ಒಳಗ್ ಬಾ ಒಳಗ್ ಬಾ ಅಂತ ಕಾಡ್ತಿ. ನಾ ಏನ್ ಮಾಡ್ಲಮ್ಮ, ಯಾಕಮ್ಮ ನನ್ಗ ಹಿಂಗ, ಯಾಕಮ್ಮ ನನ್ಗ ಹಿಂಗ.
1: ಇಂಥ ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗೆ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ. ನನ್ನ ಹತ್ರ ಉತ್ತರ ಅದ ಏನು?
2: ಉತ್ತರ ಅದ ಅಮ್ಮ, ನಾವೆಲ್ಲಾರು ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
3: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲಾರು ಖಂಡಿಸೋಣ.
1: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.
4: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡ ವಾರ್ತೆಗಳು. 7:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ರಾಜಶೇಖರ ಜಮದಂಡಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ.

0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗಾ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ದಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. ಎರಡು ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು

0: ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ ಐವರು ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರು ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ದ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ 11 ವಿರುದ್ದದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ದರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರು ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಭಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ.
2: 12ನೇ ಶತಮಾನವೆಂಬುದು ಸಮಾನತೆಯ ಮೂಲದಿಂದ ಸಮಾಜದ ಶಿಸ್ತಿನ ಪರಿಧಿಯಲ್ಲಿ ಪ್ರತಿಯೊಬ್ಬರೂ ಸುಖ ಶಾಂತಿ ಸಮೃದ್ಧಿ ಹೊಂದಬೇಕೆಂಬ ಅಭಿಲಾಷೆ ಶರಣರದ್ದಾಗಿತ್ತು. ಆದರೆ ಲಿಂಗ, ಜಾತಿ, ಮತ ಭೇದ, ಶೋಷಣೆಗಳಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಸಮಾಜ ಸುಧಾರಣೆಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಧರ್ಮ ಜಾತಿಗಳಿಂದ ಮನುಷ್ಯರಲ್ಲಿ ತಾರತಮ್ಯ ಹೆಚ್ಚಾಗಿ ಆತ್ಮಗೌರವ ಆತ್ಮವಿಶ್ವಾಸಗಳು ಕುಸಿದಿದ್ದವು. ಒಂದೆಡೆ ವರ್ಣಾಶ್ರಮದ ಚೌಕಟ್ಟು, ಇನ್ನೊಂದೆಡೆ ಇದಕ್ಕೆ ರಾಜಸತ್ತೆಯ ಬೆಂಬಲ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಸವಾದಿ ಪ್ರಮಥರು ಧೈರ್ಯದಿಂದ ಸಮಾಜ ಸುಧಾರಣೆಗಾಗಿ ಮುನ್ನುಗ್ಗಿದ್ದು ಅವರ ದೂರದೃಷ್ಟಿಯ ಚಿಂತನೆ ಮೌಲಿಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ವರ್ಗದಿಂದ ಬಂದ ಶರಣರಲ್ಲಿ ಪ್ರಮುಖವಾಗಿ ಕಂಡುಬರುವ ಮಾದಾರ ಚೆನ್ನಯ್ಯನ ಜೀವನ ವೃತ್ತಾಂತ ಎಷ್ಟು ನೋವಿನಿಂದ ಕೂಡಿರಬಹುದೆಂಬುದನ್ನು ಅವಲೋಕಿಸಬಹುದು. ಎಂದಿಗೂ ಈತ ಆಡಂಬರದಲ್ಲಿ ಬದುಕದೇ ತನ್ನದೇ ಕಾಯಕ ದಾಸೋಹದಲ್ಲಿ ಗುಪ್ತ ಭಕ್ತನಾಗಿದ್ದು ಇತರರಿಗೆ ಮಾದರಿಯಾಗಿದ್ದಂತೂ ಆಶ್ಚರ್ಯ. ಈತನನ್ನು ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮತ್ತು ಹರಿಹರನು ತನ್ನ ರಗಳೆಯಲ್ಲಿ ಅತ್ಯಂತ ಆಪ್ತ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮೊದಲಿಗೆ ಬಸವಣ್ಣನವರ ವಚನಗಳಲ್ಲಿ ನೋಡೋಣ. ಮಲ್ಲಿಕಾರ್ಜುನ

ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕಿ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಮಾದಾರ ಚೆನ್ನಯ್ಯನ ಮಾಹಿತಿ ಸಿಗುತ್ತದೆ. ಅಬ್ಬಲೂರು ಜಗಳೂರು ಶಿಲಾಶಾಸನಗಳಲ್ಲಿ ಈತನ ಉಲ್ಲೇಖ ಕಂಡುಬರುತ್ತದೆ. ಬಸವಣ್ಣನವರು ಅನೇಕ ಬಾರಿ ಮಾದಾರ ಚೆನ್ನಯ್ಯನನ್ನು ವಚನಗಳಲ್ಲಿ ನೆನೆಯುತ್ತಾ ಜಾತಿ ಕುರಿತು ಮಾತಾಡುವವರ ಬಾಯಿಗೆ ಬೀಗ ಹಾಕುವ ಸಂದರ್ಭದಲ್ಲಿ ತಮ್ಮ ಜನನದ ಬಗೆಗೆ ಹೀಗೆ ಹೇಳಿಕೊಂಡಿದ್ದಾರೆ. ಚೆನ್ನಯ್ಯನ ಮನೆಯ ದಾಸನು ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹೀಗೆ ಮಾದಾರ ಚೆನ್ನಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ ಎಷ್ಟಾಗಿತ್ತೆಂಬುದಕ್ಕೆ ಈ ವಚನವೇ ಸಾಕ್ಷಿ. ಯಾರ ಯೋಗ್ಯತೆಯನ್ನು ಹುಟ್ಟಿನಿಂದ ಅಳೆಯಬಾರದೆನ್ನುವ, ಅಲ್ಲದೆ ಈತನ ಮೂಲಕ ತಮ್ಮ ಜನನ ಗುರುತಿಸಿಕೊಳ್ಳುವುದರೊಂದಿಗೆ ಚಾಡೀಕೋರರ ಬಾಯಿಗೆ ಬಸವಣ್ಣನವರು ಅಂದು ಬೀಗ ಹಾಕಿದ್ದರು. ಹಿರಿಯಯ್ಯ ಶ್ವಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ವಚನದಲ್ಲಿ ಹೆಸರಿಸಿದಂತೆ ಅವರೆಲ್ಲರ ವಂಶಕ್ಕೆ ಸೇರಿದವನು ನಾನು, ಅಂದರೆ ಕೆಳಗಿನ ಸ್ತರದ ತಿರಸ್ಕರಿಸಲ್ಪಟ್ಟವರ ಜೊತೆಗೆ ಗುರುತಿಸಿಕೊಂಡಿರುವ ಬಸವಣ್ಣನವರಿಗೆ ಅವರೆಲ್ಲ ಎಷ್ಟು ಪ್ರಿಯರಾಗಿದ್ದರೆಂಬುದು ತಿಳಿದುಬರುತ್ತದೆ. ತನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂದು ಹೊಗಳುತ್ತಿರುವವರ ಬಾಯಿ ಮುಚ್ಚಿಸಲೆಂದೇ ಮತ್ತು ಇದರಿಂದ ತನ್ನಲ್ಲಿ ಅಹಂಕಾರ ಮೊಳಕೆಯೊಡೆಯಬಹುದೆಂಬ ಭಯದಲ್ಲಿ ಬಸವಣ್ಣನವರು, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನವ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನಿರಿಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ. ಒಂದು ವೇಳೆ ತಾನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂದು ಹೇಳಿಕೊಂಡರೆ ಕಕ್ಕಯ್ಯ ಪ್ರಸಾದ ಕೊಡಲಾರ, ದಾಸಯ್ಯ ಮಜ್ಜಿಗೆ ನೀಡಲಾರ, ಮಾದಾರ ಚೆನ್ನಯ್ಯ ನನ್ನನ್ನು ಯಾವುದಕ್ಕೂ ಮನ್ನಿಸಲಾರ. ಅಂದರೆ ಸಮಾಜದಲ್ಲಿ ಸಕಲ ಜಾತಿಯವರೊಂದಿಗೆ ಹೆಜ್ಜೆ ಹಾಕುತ್ತಾ ಅಹಂಕಾರವನ್ನು ನಿರಸನಗೊಳಿಸಿಕೊಂಡಿದ್ದಾರೆ ಬಸವಣ್ಣನವರು. ಯಾರನ್ನು ಕೀಳು ಕುಲದವರೆಂದು ಕರೆಯಲ್ಪಡುವರೋ ಆ ಮಾದಾರ ಚೆನ್ನಯ್ಯ ನನ್ನ ತಂದೆ. ಈತ ಹರನ ಮೂಲ ಪುರುಷನಾಗಿ ಪುರಾತನರ ವಂಶ ಪರಂಪರೆಯಲ್ಲಿ ಬಂದವನು. ಚೆನ್ನಯ್ಯ ನನ್ನ ಮುತ್ತಯ್ಯನ ಅಜ್ಜನ ಅಪ್ಪ ಎಂದು ಅತ್ಯಂತ ಕೆಳಸ್ಥವರೊಡನೆ ಬಸವಣ್ಣನವರು ತಮ್ಮನ್ನು ಎಷ್ಟರ ಮಟ್ಟಿಗೆ ಸಮೀಕರಿಸಿಕೊಂಡಿದ್ದರೆಂದರೆ ಇದರಾಚೆಗೆ ಹೇಳಲು ಏನೂ ಉಳಿದಿಲ್ಲ. ಅಂದರೆ ಮಾದಾರ ಚೆನ್ನಯ್ಯನ ಜೊತೆ ಅತ್ಯಂತ ವಿನೀತ ಭಾವದಿಂದ ಸಮೀಕರಿಸಿಕೊಂಡು ತಮ್ಮ ನಿಲುವನ್ನು ಅನಾವರಣಗೊಳಿಸಿದ್ದಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ ನಮ್ಮ ಚೆನ್ನ. ಚೆನ್ನಯ್ಯನ ನಡೆ ನುಡಿ ಎಲ್ಲವೂ ಉತ್ತಮವಾದುದೆ. ಆತ ಭಕ್ತಿಯಿಂದ ಅರ್ಪಿಸಿದ ಅಂಬಲಿಯನ್ನು ಪ್ರತ್ಯಕ್ಷ ಶಿವನೇ ಬಂದು ಸ್ವೀಕರಿಸಿದ್ದನೆಂದರೆ ಇದು ಕಡಿಮೆ ಸಂಗತಿಯೇನಲ್ಲ. ಅಂದರೆ ಅಂಬಲಿಯನ್ನು ತನಗಾಗಿ ತಯಾರಿಸದೆ ನಿತ್ಯ ಶಿವನಿಗಾಗಿ ಮೀಸಲಿಟ್ಟು ನಂತರ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ಬಂದಿರುವುದು ನೋಡಿದರೆ ಆತನ ಅಂತರಂಗದಲ್ಲಿ ಶಿವನ ಕುರಿತಾಗಿ ಎಂಥ ಭಾವನೆಯಿತ್ತೆಂಬುದು ಅರಿವಾಗುತ್ತದೆ. ಮಾದಾರ ಚೆನ್ನಯ್ಯನ ಕಾಯಕ ದಾಸೋಹ ಕುರಿತು ಬಸವಣ್ಣನವರಿಗೆ ಎಷ್ಟು ಹೊಗಳಿದರೂ ತೃಪ್ತಿಯಿಲ್ಲ. ಸುಮಾರು 30 ಸಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆತನ ಘನ ವ್ಯಕ್ತಿತ್ವದ ಬಣ್ಣನೆಗೆ, ಧ್ವನಿಪೂರ್ಣತೆಯಂಥ ಸಂಗತಿಗಳಿಗೂ ಅವರ ವಚನಗಳು ಸಾಕ್ಷಿಯಾಗಿವೆ. ಬಸವಣ್ಣನವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ನೆನೆಯುವುದರ ಮೂಲಕ ವಚನ ಸಾಹಿತ್ಯಕ್ಕೊಂದು ಗರಿ ಮೂಡಿಸಿದ್ದಾರೆ. ಅದೇ ರೀತಿ ಹರಿಹರನ ರಗಳೆಯಲ್ಲಿ ಹೇಗಿದೆ ಅನ್ನುವುದನ್ನು ನೋಡೋಣ. ಚೆನ್ನಯ್ಯನು ಮಾದಾರ ವೃತ್ತಿಗೆ ಸೇರಿದ ತಮಿಳುನಾಡಿನ ಕಾಂಚೀನಗರದಲ್ಲಿ ಕರಿಕಾಲ ಚೋಳರಾಜನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕದಲ್ಲಿದ್ದವನು. ಈತನನ್ನು ಕುರಿತಾಗಿ ಬಹಳ ಪ್ರಸಿದ್ಧವಾದ ಕಥೆಯೊಂದು 13ನೇ ಶತಮಾನದಲ್ಲಿ ಹಂಪಿಯಲ್ಲಿದ್ದ ಹರಿಹರ ತನ್ನ ರಗಳೆಯಲ್ಲಿ ಹೀಗೆ ಬರೆದಿದ್ದಾನೆ. ವಚನಕಾರರ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದವರಲ್ಲಿ ಹರಿಹರ ಮುಖ್ಯನಾಗಿದ್ದಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ, ಪಾಮರರ ಮೇಲೆ ಇಂದ್ರ, ಚಂದ್ರ, ರವಿ, ಕರ್ಣ, ದಧೀಚಿ, ಬಲೀಂದ್ರನೆಂದು ಕಾನನ ವರತಂ ಪೊಗಳ್ದು ಕೆಡಬೇಡಲೆ ಮಾನವ, ನೀನಹರ್ನಿಂ ನನೆ ಪೊಗಳ್ ಅರ್ಚಿಸು ನಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆಯಾಳ್ದಪನ ಎಂದು ತನ್ನ ಸೋದರಳೆಯ ರಾಘವಾಂಕನಿಗೆ ಹೇಳಿದನಂತೆ. ತಾನು ಚೆನ್ನಯ್ಯನಂಥವರ ಕುರಿತು ರಗಳೆ ಬರೆದಿರುವೆನೆಂದು ಪ್ರತಿಪಾದಿಸಿದ್ದಾನೆ. ಕಾಂಚೀಪಟ್ಟಣದಲ್ಲಿ ಕರಿಕಾಳ ಚೋಳ ಮಹಾರಾಜ ಮಹಾನ್ ಶಿವಭಕ್ತನಾಗಿದ್ದ. ನಿತ್ಯ ಶಿವನಿಗೆ ಪಂಚಪಕ್ವ

ಮಧ್ಯಾಹ್ನ ಭೋಜನ ಉಣಬಡಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಿದ್ದ. ಆತನ ದಿನನಿತ್ಯದ ಊಟೋಪಚಾರ ಹೇಗಿತ್ತೆಂದರೆ, ರನ್ನ ದಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ, 300 ಹೊನ್ನ ಹರಿವಾಣಂಗಳಿಂ ಮೆರೆವ, ಕೆಲದ ಬಟ್ಟಲ ನಿರಿಸಿ ನಲಿ ನಲಿದು ಸಡಗರಿಸಿ, ಒಲವೆಯನ್ನಯ ಬಲವೆ ಛಲವೆ ಎಂದುತ್ಸವಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮಂಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ, ಹಪ್ಪಳಂ ಚಿಲುಪಾಲ ಘಟ್ಟಿಗಳನ್ನಲ್ಲಲ್ಲಿ, ಹೀಗೆ ನಾನಾ ವಿಧವಾದ ಅನ್ನ, ತುಪ್ಪ, ಕೆನೆ ಮೊಸರು, ಸಕ್ಕರೆ, ಹಪ್ಪಳ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಂಗಾರದ ಅಡ್ಡಣಿಗೆ ಮೇಲೆ ಬಂಗಾರದ ತಟ್ಟೆಯಲ್ಲಿ ಚೋಳನು ಶಿವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಆದರೆ ಒಂದು ದಿನ ಎಂದಿನಂತೆ ಚೋಳ ಶಿವನ ಮುಂದೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಬೇಡಿಕೊಂಡರೂ ಶಿವ ಸ್ವೀಕರಿಸಲಿಲ್ಲ. ಶಿವ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದೇ ಚಿಂತಿಸುತ್ತಾ ಖಡ್ಗದಿಂದ ತನ್ನ ಶಿರವನ್ನು ಕಡಿದುಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾದ. ಆಗ ಶಿವ ಪ್ರತ್ಯಕ್ಷನಾಗಿ, ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ನನ್ನ ಮಾತನ್ನು ನಿಧಾನವಾಗಿ ಕೇಳು. ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ಇಂದು ನನಗೆ ಹಸಿವಿಲ್ಲ. ನಿನ್ನಂತೆ ಭಕ್ತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸೇವಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ಹರಿಹರ ಶಿವನ ಬಾಯಿಯಲ್ಲಿ ಹೀಗೆ ವಿವರಿಸಿದ್ದಾನೆ. ಕೂತು ಮಾದಾರ ಚೆನ್ನನೊಡನುಂಡೆವೆಲೆ ಚೋಳ, ಕೇಳಂಬಳಕದ ಸವಿಯದನೇನು ಬಣ್ಣಿಪೇಂ, ಚೋಳಾದಿ ಗಲ್ಪಡೆಯರದೇನೇನು ಬಣ್ಣಿಪೇನ್, ದೇವಾನ್ನ ಅಮೃತಾನ್ನವೆಂಬಿವಂ ಏಳಿಪುದು ಭಾವಿಸುವಡಿನ್ನದಂ ಪೆಸರಿರಲ್ಕೆ ನಗರಿದು, ಕ್ಷೀರ ಮಧುವಿನ ರುಚಿಂಗಳಂಥದಕ್ಕೆ ಪಡಿಯಲ್ಲ, ಹಾರೈಸಿ ಸಿಹಿಯುಳ್ಳ ಸಕ್ಕರೆಯು ಸರಿಯಲ್ಲ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿನ ಅಂಬಲಿಯು ಯಾವ ಪಾಕಕ್ಕೂ ಹಾಲಿನ ಒಂದಳತೆಗೂ ಯಾವ ಆಹಾರವೂ ಸಾಟಿಯಿಲ್ಲ. ದೇವಲೋಕದ ಅಮೃತಕ್ಕಿಂತಲೂ ಸಿಹಿಯುಳ್ಳ ಸಕ್ಕರೆಗಿಂತಲೂ ಮಧುರ ದ್ರಾಕ್ಷಿಗಳಿಂತಲೂ ಮಿಗಿಲಾದುದು ಎಂದು ಶಿವ ಹೇಳುತ್ತಾ, ಅಪರೂಪದ ಭಕ್ತನೊಬ್ಬನ ಮನೆಯಲ್ಲಿ ಇದೇ ತಾನೇ ಅಂಬಲಿ ಕುಡಿದು ಬಂದಿದ್ದೇನೆಂದು ಹೇಳಿದ. ಇದನ್ನು ಕೇಳಿದ ಚೋಳನಿಗೆ, ಮಾದಾರ ಚೆನ್ನಯ್ಯ ಎಂತಹ ಶಿವಭಕ್ತನಿರಬೇಕು, ಆತನನ್ನು ನೋಡಬೇಕೆಂದು ಆಗಿಂದಾಗ್ಗೆ ಅರಮನೆಯನ್ನು ತೊರೆದು ಹೊರಟೇ ಬಿಟ್ಟ. ಆತ ಎಲ್ಲಿರುವನೆಂದು ಅರಸುತ್ತ ಚೆನ್ನನನ್ನು ಎಷ್ಟು ಬೇಗ ಕಾಣುತ್ತೇನೋ ಎಂದು ಕಾತರಿಸುತ್ತ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ನಡೆಯತೊಡಗಿದ. ತೋರಿರೆ ಚಂದ್ರಮೌಳಿಯ ಭಕ್ತ ಚೆನ್ನನಂ, ತೋರಿರೆ ಷಡ್ವರ್ಣ ಕರ್ಣನಂ ಚೆನ್ನನಂ, ಚೆನ್ನನಂ ತೋರಿಯನ್ನಂ ಕಾಯ್ದುಕೊಳ್ಳಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಸಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಪಿರೆ, ಚೆನ್ನಯ್ಯ ನಿರ್ದ ಮನೆಯಾವುದೆಂದರಸುತ್ತಿರೇ. ಹೀಗೆ ರಾಜ ಕೇರಿ ಕೇರಿಯಲ್ಲಿ ಕಂಡ ಕಂಡವರನ್ನೆಲ್ಲ ಕೇಳುತ್ತ ಆತನಿದ್ದ ಕೇರಿಗೆ ಧಾವಿಸುತ್ತಾನೆ. ರಾಜನನ್ನು ನೋಡಿದ ಪರಿವಾರವೆಲ್ಲವೂ ಸಹ ಹಿಂದೆ ಹೊರಟಿತು. ಕೊನೆಗೆ ರಾಜ ಮಾದಾರ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಆತನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪಾದಗಳನ್ನು ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ತನ್ನ ಮನೆಗೆ ಆಗಮಿಸಿದ ಚೋಳ ಮಹಾರಾಜನನ್ನು ನೋಡಿದ ಮಾದಾರ ಚೆನ್ನ ಆಶ್ಚರ್ಯಚಕಿತನಾದ. ಆತನ ಹೆಂಡತಿಯೂ ಸಹ, ತಮ್ಮಿಂದ ಏನೋ ಅಚಾತುರ್ಯ ನಡೆದಿದೆ, ಅದಕ್ಕಾಗಿ ರಾಜನೇ ತಮ್ಮ ಮನೆಗೆ ಬಂದಿರುವನೆಂದು ಭಯಭೀತರಾದರು. ಮುಂದೇನು ಶಿಕ್ಷಕಾದಿದೆಯೋ ಎಂದು ಮನದಲ್ಲಿ ಚಿಂತಿತರಾದರು. ನಂತರ ಧೈರ್ಯ ತಂದುಕೊಂಡು ಮಾದಾರ ಚೆನ್ನ ರಾಜನನ್ನು ಕುರಿತಾಗಿ, ಏನಯ್ಯ ಚೋಳ, ನೃಪನೀ ನಿಂತು ಬರ್ಪರೆ, ಭಾನುಕುಲದರ್ಪಣನೇ ನೀ ನಿಂತು ಬರ್ಪರೆ, ಎನ್ನ ಕುಲಮಂ ನೋಡದಿಂತು ಬರ್ಪರೆ ಚೋಳ, ಎನ್ನ ಜಾತಿಯ ನರಿಯದಿಂತು ಮಾಳ್ಪರೆ ಚೋಳ, ಎನುತೆ ಗದುಗದಿಸಿ ಕಂಪಿಸಿ ಕಾಲು ಬಿಡು ಚೋಳ, ರಾಜನ ಮುಂದೆ ಬಾಗಿ, ದೊರೆಗಳೇ, ತಾವು ಸಾಮ್ರಾಜ್ಯವನ್ನು ಆಳುವವರು, ಉತ್ತಮರು, ನನಗೆ ನಮಸ್ಕಾರ ಮಾಡುವುದೇ, ನಾನು ನಿಮ್ಮ ಸೇವಕ, ನಮ್ಮನ್ನು ಯಾವ ಪಾಪಕ್ಕೆ ತಳ್ಳುವಿರಿ, ನೀವು ನನ್ನ ಪಾದಗಳನ್ನು ಬಿಡದಿದ್ದರೆ ಎನ್ನಾಣೆ ಎಂದು ಭೀತನಾಗಿ ಮಾದಾರ ಚೆನ್ನಯ್ಯ ಬೇಡಿಕೊಂಡನು. ಆಗ ಚೋಳ ಮಹಾರಾಜನು, ಎನೇ ದೇವದೇವನುಳಿದವನ ಕುಲವೇ ಸತ್ಕುಲಂ, ಘನಮಹಿಮನುಲಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮ ಜಾತಿಗಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗ್ ಎನ್ನ ಶಿರ ಸರಿಯೇ, ಬಿಡನೆಯ್ಯ ನಿಮ್ಮ ಪಾದವ ಬಿಟ್ಟು ಬಾಳ್ವೆನೇ. ಹೀಗೆ ದೇವನುಳಿದವನ ಕುಲವೇ ಸತ್ಕುಲ, ಶಿವನೊಡನುಂಡ ನಿನ್ನ ಜಾತಿಗೆ ನನ್ನ ಜಾತಿ ಸಮನಾದೀತೇ, ನಾನು ಎಷ್ಟೇ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿದ್ದರೂ ಪರಶಿವ ನಿನ್ನ ಅಂಬಲಿಯ ರುಚಿ ಉಂಡಿರುವುದು ನೀನು ಶಿವನ ಒಡೆಯನಾಗಿದ್ದೀಯಾ, ನಿನ್ನ ಭಕ್ತಿಯ ವಿಶೇಷತೆಯನ್ನು ಶಿವನಿಂದ ಕೇಳಿದೆನು, ಚೆನ್ನಯ್ಯ ನಿನ್ನ ಪಾದರಕ್ಷೆಗಳಿಗೆ ಎನ್ನ

0: ತಲೆ ಸರಿಬಾರದು ಎನ್ನುತ್ತ ತಾನೇ ಶ್ರೇಷ್ಠ ಭಕ್ತನೆಂಬ ನೆತ್ತಿಗೇರಿದ್ದ ಅಹಂಕಾರ ಮುರಿದು ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯವಾಯಿತು. ನಡೀರಿ, ಶಿವನಲ್ಲಿಗೆ ಹೋಗೋಣ, ನಿಮ್ಮ ಕುಲಗೋತ್ರದ ಇರುವನ್ನು ಅಲ್ಲಿಯೇ ಹೇಳಿರಿ ಎನ್ನುತ್ತ ಚೋಳರಾಜನು ಚೆನ್ನಯ್ಯನನ್ನು ಶಿವದೇವಾಲಯಕ್ಕೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಸಕಲ ವಾದ್ಯ ವೃಂದ ಮತ್ತು ಗೌರವಾಧಾರಗಳೊಂದಿಗೆ ಕರೆದೊಯ್ಯುತ್ತಾನೆ. ಇದನ್ನೆಲ್ಲ ನೋಡಿದ ಚೆನ್ನಯ್ಯನಿಗೆ ದಿಗಿಲಾಯಿತು. ತನಗೇಕೆ ಇಷ್ಟೊಂದು ಗೌರವ? ನನ್ನಿಂದ ಎಂತಹ ತಪ್ಪಾಗಿರಬಹುದೆಂದು ಚಿಂತಿಸತೊಡಗಿದ. ಶಿವದೇವಾಲಯ ಬರುತ್ತಿದ್ದಂತೆ ಮೊದಲೇ ಚೋಳರಾಜ ಕುದುರೆಯಿಂದಿಳಿದು ಚೆನ್ನಯ್ಯನನ್ನು ಆನೆಯಿಂದಳುಹಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಸಂತಸದೆ ಮುಂದಿಟ್ಟು ದೇವಾಲಯದೊಳಕ್ಕೆ ಕೈ ಹಿಡಿದು ಕರೆದೊಯ್ಯುತ್ತಾನೆ. ಶಿವನನ್ನು ನಮಸ್ಕರಿಸುತ್ತ ಮಾದಾರ ಚೆನ್ನಯ್ಯ ಅಲ್ಲಿ, ಚೋಳ, ನೀಂ ಪಿಡಿ ತರಿಸಿದೇಂ ತಪ್ಪ ಮಾಡಿದನೆ? ಹೇಳಯ್ಯ, ನಿಮ್ಮಲ್ಲಿ ಪದವಿಯಂ ಬೇಡಿದನೆ? ಅರಿಯದೆ ಅಂಬಲಿಯನ್ನರ್ಪಿಸಿದೊಡಿದಿಂತಿರಿವರೆ? ಹೆರೆ ಸೂಡಿದನೆ ತೋರಿ ಮಾರಿ ನೆರೆ ದೂರುವರೆ? ಮೇದಿನಿಗೆ ಬೀರಿ ಗುರುವಾದುದೆನ್ನಯ್ಯ ಭಕ್ತಿ ಎಂದು ಶಿವನಲ್ಲಿ ಮಾದಾರ ಚೆನ್ನಯ್ಯ, ನಾನೆಂತು ತಪ್ಪು ಮಾಡಿದನೆ ಹೇಳಯ್ಯ? ನಿನಗೆ ಅಂಬಲಿಯನ್ನು ಅರ್ಪಿಸಿದ್ದೇ ತಪ್ಪಾಯಿತು. ನೀನು ಹೀಗೆ ಮಾಡಬಹುದೇ? ರಾಜನೊಬ್ಬ ಯಕಶ್ಚಿತ್ ನನ್ನನ್ನು ಹೀಗೆ ನಿನ್ನ ಸನ್ನಿಧಾನಕ್ಕೆ ವೈಭವದಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಬಹುದೇ? ನಾನಾವ ಪದವಿ ಬೇಡಿರುವೆ ಎಂದು ಮಾದಾರ ಚೆನ್ನಯ್ಯ ಪರಿತಪಿಸುತ್ತಾ, ನಾನು ಶಿವನ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆಂದು ಶಪಥ ಮಾಡುತ್ತಾನೆ. ಆ ಕ್ಷಣಕ್ಕೆ ಶಿವ ಅವನನ್ನು ತಡೆದು, ಮೂರ್ಖತನದಲ್ಲಿ ಮಾತಾಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತಿಳಿಯಲೆಂದು ಈ ರೀತಿ ಮಾಡಿದೆನೆಂದು ಸಮಾಧಾನದಲ್ಲಿ ನುಡಿಯುತ್ತಾ, ಭಾಪು ಮಾದಾರ ಚೆನ್ನ, ಪೂತು ಮಾದಾರ ಚೆನ್ನ, ಸೋಫಾದಿಕಂ ಪುಗವ ಶೈವ ಮಾದಾರ ಚೆನ್ನ, ಗುಪ್ತ ಪ್ರಜ್ಞೆಯ ಚೆನ್ನ, ಗುರುತರಾಜ್ಞೆಯ ಚೆನ್ನ, ಆಪ್ತ ಗುಣನಿಧಿ ಚೆನ್ನ ಎನ್ನ ಭಕ್ತಿಯ ಚೆನ್ನ ಎಂದು ಕೊಂಡಾಡುತ್ತಾ ಶಿವ ಮಾದಾರ ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದನೆಂದು ಹರಿಹರ ಮಹಾಕವಿ ವಿವರಿಸಿದ್ದಾನೆ. ಹೀಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿಯನ್ನು ದಯಪಾಲಿಸಿ ತನ್ನ ಹೆಂಡತಿ ಶೈಲಜೆಗೆ ಸಂತೋಷದಿಂದ ಮಾದಾರ ಚೆನ್ನನ ಪರಿಚಯ ಮಾಡಿದನೆಂದು ಚಿತ್ರಿಸಿದ್ದಾನೆ. ಈ ರೀತಿ ಚೆನ್ನಯ್ಯನ ಗುಪ್ತ ಭಕ್ತಿ, ನಿಷ್ಕಾಮಕಾಯಕ ನಿರಾಡಂಬರ ವ್ಯಕ್ತಿತ್ವ ಎಲ್ಲವೂ ಎಲ್ಲೆಡೆಗೂ ಹಬ್ಬುತ್ತದೆ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿ ಉಂಡಿದ್ದರಿಂದ ಆಗಾಮಗಳೆಲ್ಲ ನಡುಗಿದವು. ಪುರಾಣ ವೇದಶಾಸ್ತ್ರಗಳೆಲ್ಲ ಜಪ ತಪ ಸಂಧ್ಯಾ ವಂದನೆಗಳು ಸಮಾಧಿಯಾದವು. ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದ ಕನಿಷ್ಠ ನಿಯಮಗಳೆಲ್ಲ ಸಡಿಲಗೊಂಡವು. ಹೀಗೆ ಹರಿಹರನು ತನ್ನ ರಗಳೆಯ ಮೂಲಕ ಒಂದೆಡೆ ಶ್ರಮ ಸಂಸ್ಕೃತಿಯ ಪರಿಚಯ ಎತ್ತಿ ಹಿಡಿಯುತ್ತಾ ಇನ್ನೊಂದೆಡೆ ಪ್ರಭುತ್ವದ ನಿರಾಕರಣೆಯನ್ನೂ ಮಾಡಿದ್ದಾನೆ.
1: ಇದುವರೆಗೆ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಕೆಲವು ಸಂಗೀತಗಳನ್ನ, ಅಂದರೆ ನಿಮಗಿಷ್ಟವಾದಂತಹ ಗೀತೆಗಳನ್ನು ಕೂಡ ಕೇಳಿಸ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಆರಂಭದಲ್ಲಿ ಗೀತೆಯೊಂದಿಗೆ ನಮ್ಮ ಸಿರಿಗಂಧ ಕಾರ್ಯಕ್ರಮ. ಕರ್ಣ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಈ ಹಾಡಿನ ನಂತರ ಯಾವ ವಿಷಯ, ಏನು ಮಾತನಾಡ್ತೀವಿ ಅಂತ ನೋಡೋಣ.

ಹೌದು, ಇಂದಿನ ನಮ್ಮ ವಿಷಯವೇ ಪ್ರೀತಿ. ಬದುಕಿನ ಆಧಾರ ಈ ಪ್ರೀತಿ. ಪ್ರೀತಿ ಎನ್ನುವುದು ಕೇವಲ ಒಂದು ಪದ ಅಲ್ಲ, ಅದು ಬದುಕಿನ ಉಸಿರು ಅಂತಾನೆ ಹೇಳ್ಬೋದು. ಜಗತ್ತಿನಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಜೀವನ ಸಪ್ಪೆ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಮನುಷ್ಯನನ್ನ ಮನುಷ್ಯನನ್ನಾಗಿ ಇಟ್ಟಿರುವುದೇ ಈ ಒಂದು ಪ್ರೀತಿ. ಪ್ರೀತಿ ಅಂದ್ರೆ ಕೇವಲ ಪ್ರೇಮಿಗಳ ನಡುವಿನ ಆಕರ್ಷಣೆ ಅಲ್ಲ, ಅದು ಅಮ್ಮನ ಮಮತೆ ಆಗಿರಬಹುದು, ಅಪ್ಪನ ರಕ್ಷಣೆ ಆಗಿರಬಹುದು, ಗೆಳೆಯನ ಸಾನ್ನಿಧ್ಯ ಆಗಿರಬಹುದು, ದೇಶದ ಮೇಲಿನ ಭಕ್ತಿ, ಪ್ರಕೃತಿಯ ಮೇಲಿನ ಗೌರವ, ಹೀಗೆ ಎಲ್ಲವನ್ನು ಕೂಡ ಒಳಗೊಂಡಿರೋದು ಈ ಒಂದು ವಿಶಾಲವಾದಂಥ

ಸಾಗರ ಪ್ರೀತಿ. ಸ್ನೇಹಿತರೆ, ನಾವು ಎಷ್ಟೇ ದೇಶ ಸುತ್ತಿದ್ರೂ ಕೂಡ ನಮ್ಮೂರೇ ನಮಗ್ ಚಂದ ಅಲ್ವಾ? ನಮ್ಮೂರಿನ ಮಣ್ಣಿನ ಆ ಸುಖ, ಗಾಳಿ ತಾಗಿದ್ರೆ ಸಾಕು, ಈ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಮಾಯ ಆಗತ್ತೆ. ಹಾಗೇನೆ ಪ್ರತಿಯೊಂದು ದುಃಖ, ಪರಿಚಿತ ಕೆಲವೊಂದು ಯಾವುದೇ ಇರುವಂತಹ ದುಃಖಗಳು ಕೂಡ ದೂರ ಆಗತ್ತೆ. ಹಾಗೇನೆ ಹಳೆ ಗೆಳೆಯರು ಕೂಡ ಸಿಗ್ತಾರೆ. ನಮ್ಮ ಊರು ಅಂದ ತಕ್ಷಣ ನಮ್ಮ ಹೃದಯಕ್ಕೆ ಹತ್ತಿರನೇ ಆಗೋಗುತ್ತೆ. ತಾಯಿಯ ಮಮತೆ ಅಂತಾನೆ ನಾವು ಹೇಳ್ಬೋದು ನಮ್ಮ ಊರನ್ನ. ಯಾಕೆ ನಮ್ಮೂರು ಅಂತ ಹೇಳ್ತಾ ಇದ್ದೀನ? ಹೌದು, ನಮ್ಮೂರಿನ ಪ್ರೀತಿಯು ಕೂಡ ಹೌದಲ್ವಾ? ನಾವು ಬೆಳೆದಂಥ ಊರು, ನಮ್ಮ ಭಾಷೆಯ ಸೊಗಡು, ಆಹಾರದ ಶೈಲಿ ಹಾಗೂ ಜೀವನದ ಲಯವನ್ನ ನಿರ್ಧರಿಸುತ್ತೆ. ಹಾಗೇನೆ ನಮ್ಮ ಊರು ಎಷ್ಟೊಂದು ಜನಗಳಿಗೆ, ಅಂದರೆ ಹೊರಗಡೆಯಿಂದ ಬಂದಿರುವಂತಹ ಬೇರೆ ಬೇರೆ ವ್ಯಕ್ತಿಗಳು, ಅಂದರೆ ಬೇರೆ ಬೇರೆ ಜನರ ಗುಂಪುಗಳಿಗೂ ಕೂಡ ಒಂದು ತಾಣವಾಗಿದೆ. ಅದೇನೆ ಯಾವುದು? ನಮ್ಮೂರು, ನಮ್ಮ ಬೆಂಗಳೂರು. ಸರಿ, ನಮ್ಮ ಬೆಂಗಳೂರಿನ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಗೀತೆಯನ್ನ ಕೇಳ್ಬರೋಣ. ನಮ್ಮ ಬೆಂಗಳೂರು ಚಿತ್ರದ ಗೀತೆ, ನಮ್ಮ ಬೆಂಗಳೂರು ಅನ್ನುವಂತಹ ಹಾಡು ಇದು, ಯೆಲ್ಲೋ ಬೋರ್ಡ್ ಎನ್ನುವಂತಹ ಚಿತ್ರ. ರಘು ದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಚೇತನ್ ಕುಮಾರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ಅದ್ವಿಕ್ ಅವರು ಸಂಗೀತ ನೀಡಿದ್ದಾರೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ.

ಕೇಳ್ತಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಮಯ ಆಗಿದೆ 8:13:20. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ದೈವಿಕ ಪ್ರೀತಿ ಅಂದ್ರೆ ದೇವರಿಗೂ ಭಕ್ತನಿಗೂ ಇರುವಂತಹ ಸಂಬಂಧ ಅಹಂಕಾರವನ್ನ ಮರೆತು ಸಂಪೂರ್ಣ ನಂಬಿಕೆಯಿಂದ ಕೈ ಮುಗಿಯುವುದು, ಅಂದರೆ ಇಲ್ಲಿ ಪೂರ್ಣ ಶರಣಾಗತಿಯನ್ನ ಹೊಂದುವಂಥದ್ದು. ಲೌಕಿಕ ಜಗತ್ತಿನ ಸಂಬಂಧಗಳು ಕೈಕೊಟ್ಟಾಗಲೂ ಕೂಡ ದೇವರ ಮೇಲಿನ ಭಕ್ತಿ ಮನುಷ್ಯನಿಗೆ ಬದುಕುವಂತಹ ಒಂದು ಆಶಾ ಕಿರಣವನ್ನೇ ನೀಡುತ್ತೆ. ನಿಜವಾದ ದೈವಿಕ ಪ್ರೀತಿ ಅಂದ್ರೆ ಕೇವಲ ಪೂಜೆ ಮಾಡೋದಲ್ಲ, ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಸೋದು ಹಾಗೂ ಗೌರವಿಸೋದು. ನಮ್ಮ ರೂಪ, ಸಂಪತ್ತು ಅಥವಾ ಅಧಿಕಾರವನ್ನ ನೋಡದೆ ನಮ್ಮನ್ನ ಸ್ವೀಕರಿಸುವಂತಹ ಪರಮ ಪವಿತ್ರ ಪ್ರೀತಿ ಇದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗ್ತಾ ಮಾತನಾಡೋಣ ನಮ್ಮ ನಿಸರ್ಗದ ಬಗ್ಗೆ, ಅಂದರೆ ಪ್ರಕೃತಿ. ಪ್ರಕೃತಿ ನಮಗೆ ಕೇವಲ ಗಾಳಿ ನೀರು ಆಹಾರ ನೀಡೋದಿಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಕಾರಣ ಅಂತ ಹೇಳ್ಬೋದು. ನಿಸರ್ಗವನ್ನು ಪ್ರೀತಿಸುವುದು ಅಂದರೆ ನಮ್ಮ ಸ್ವಂತ ಜೀವವನ್ನು ಮತ್ತು ಮುಂದಿನ ಪೀಳಿಗೆಯನ್ನು ಪ್ರೀತಿಸಿದಂತೆ ಅಂತಲೇ ನಾವು ಹೇಳ್ಬೋದು. ಒಂದು ಸಣ್ಣ ಗಿಡದಿಂದ ಹಿಡಿದು ಬೃಹತ್ ಮರದವರೆಗೆ ನಿಸರ್ಗ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ನೆರಳು ಮತ್ತು ಹಣ್ಣನ್ನು ಕೊಡುತ್ತೆ. ಈ ಒಂದು ನಿಸ್ವಾರ್ಥ ಗುಣವೇ ನಿಸರ್ಗ ಪ್ರೀತಿಯ ನಿಜವಾದ ಪಾಠ ಅಂತ ನಾವು ಹೇಳಬಹುದು. ಬೆಳಗಿನ ಸೂರ್ಯನ ಕಿರಣ, ಸಂಜೆಯ ತಂಪಾದ ಗಾಳಿ, ಮುಂಗಾರಿನ ಮಳೆ, ಇವುಗಳನ್ನು ಅನುಭವಿಸ್ತಾ ಪ್ರಕೃತಿಗೆ ಧನ್ಯವಾದವನ್ನ ಹೇಳೋದೇ ನಿಜವಾದಂತಹ ಪರಿಸರ ಪ್ರೇಮ. ಹಾಗೆಯೇ ನಿಸರ್ಗವನ್ನ ಕೇವಲ ನೋಡಿ ಆನಂದಿಸೋದಷ್ಟೇ ಅಲ್ಲ, ಪ್ಲಾಸ್ಟಿಕ್ ಬಳಸದಿರುವುದು, ಗಿಡಗಳನ್ನು ನೆಡೋದು, ನೀರನ್ನು ಉಳಿಸೋದು ಮತ್ತು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋದು ಕೂಡ ನಿಸರ್ಗ ಪ್ರೀತಿಯ ಅತ್ಯುನ್ನತ ರೂಪವಾಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಾಗಮಂಡಲ ಚಿತ್ರದಿಂದ ಆರಿಸಲಾದಂತಹ ಗೀತೆ, ಸಂಗೀತ ಕಟ್ಟಿಯವರು ಹಾಡಿದ್ದಾರೆ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಿಸ್ವಾರ್ಥದ ಒಂದು ಶಿಖರ ಅಂತಂದ್ರೆ ಮಾತೃ ಪ್ರೀತಿ. ಹೌದು, ಅಮ್ಮನ ಪ್ರೀತಿ ಯಾವುದೇ ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಅವಳು ಕೊಡುವುದನ್ನ ಮಾತ್ರ ಬಲ್ಲಳು, ಕೇಳೋದನ್ನೆಲ್ಲ. ಮಗುವಿಗೆ ಭಾಷೆ, ಸಂಸ್ಕಾರ ಹಾಗೂ ಜಗತ್ತನ್ನ ನೋಡುವಂತಹ ದೃಷ್ಟಿ ಕೊಡುವಂತಹ ಮೊದಲ ವಿಶ್ವವಿದ್ಯಾಲಯವೇ ಅಮ್ಮ. ಜಗತ್ತೇ ಎದುರು ನಿಂತರೂ ಕೂಡ ಅಮ್ಮನ ಮಡಿಲು ಸದಾ ಸುರಕ್ಷಿತ ಹಾಗೂ ಪ್ರೀತಿಯ ಆಶ್ರಯ ತಾಣವಾಗಿರುತ್ತೆ. ಹಸಿವು, ನಿದ್ದೆ, ಆಸೆ, ಹೀಗೆ ಮಕ್ಕಳ ಖುಷಿಗಾಗಿ ಅಮ್ಮ ಸುಲಭವಾಗಿ ಬದುಗಿಡುವಂತಹ ಮನಸ್ಸನ್ನ ಉಳ್ಳವಳಾಗಿದ್ದಾಳೆ. ಹಾಗೆಯೇ ಅಪ್ಪ ಪ್ರೀತಿಯನ್ನ ಮಾತಿನಲ್ಲಿ ತೋರಿಸಲ್ಲ, ಕಷ್ಟಗಳನ್ನೆಲ್ಲ ತಾನು ನುಂಗಿ ಜವಾಬ್ದಾರಿಯ ಮೂಲಕ ಪ್ರಕಟಿಸ್ತಾನೆ. ಹೌದು, ಅಪ್ಪನ ಪ್ರೀತಿ ಕೂಡ ಅಷ್ಟೇ ಮುಖ್ಯ, ಅಷ್ಟೇ ನಮಗೊಂದು ಸಾಂತ್ವನದ ಪ್ರೀತಿ ಕೂಡ ಇರುತ್ತೆ. ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ದಿನವಿಡೀ ದುಡಿಯುವಂತಹ, ಮನೆಯನ್ನ ಕಾಯುವಂತಹ ಶಕ್ತಿ ಅವನದ್ದು. ಕೇವಲ ಮುದ್ದು ಮಾಡದೆ ಮಗು ಭವಿಷ್ಯದಲ್ಲಿ ಸ್ವಾವಲಂಬಿಯಾಗಿ ಬದುಕಲು ಬೇಕಾದಂತಹ ಶಿಸ್ತು ಹಾಗೂ ಧೈರ್ಯವನ್ನ ಕಲಿಸ್ತಾನೆ ಅಪ್ಪ. ಕಣ್ಣೀರು ಹಾಕದಂತೆ ನಮ್ಮನ್ನ ಬೆಳೆಸಿ ನಮ್ಮ ಗೆಲುವನ್ನ ದೂರ ನಿಂತ ನೋಡಿ ಹೆಮ್ಮೆ ಪಡುವಂತಹ ಜೀವ ಆ ಅಪ್ಪ. ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕಳ್ಳ ಕುಳ್ಳ ಚಿತ್ರದ ಗೀತೆ. ಎಸ್ ಪಿ ಬಿ ಶ್ರೀನಿವಾಸ್ ಹಾಗೂ ಹುಣಸ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಾವಗೀತೆಗಳು. ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಸಂಜೆಯಾಗುತ್ತಿದೆ ನಡೆ ನಡೆ ಗೆಳೆಯ ಬೃಂದಾವನದ ಕಡೆ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ 9:00 ಇಂಗ್ಲಿಷ್ ವಾರ್ತೆಗಳು.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ಮೂಡಿಬರುವುದು.

dice